0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ ಜ್ಯೇಷ್ಠ ಮಾಸದ 13ನೇ ದಿನ 1948ನೇ ಶಕವರ್ಷ. ಅಂದರೆ ಜೂನ್ ತಿಂಗಳ 3ನೇ ತಾರೀಕು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ ಸರಿಯಾಗಿ 5:58:41. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತಿಗಳಲ್ಲಿ 5 ಪಂಚಾಯತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ. ಒಡಿಶಾ ಸರ್ಕಾರ ಇಂದಿನಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪಾ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶಿಸುವ ಸಾಧ್ಯತೆ ಇದೆ. ನಾಳೆ ಸುಮಾರಿಗೆ ಲಕ್ಷದ್ವೀಪ, ಕೇರಳಂ, ತಮಿಳುನಾಡು ಮತ್ತು ಆಗ್ನೇಯ ಬಂಗಾಳ ಕೊಲ್ಲಿಯ ಉಳಿದ ಭಾಗಗಳಿಗೆ ನೈಋತ್ಯ ಮುಂಗಾರು ಮತ್ತಷ್ಟು ಮುನ್ನಡೆಯಲು ಪರಿಸ್ಥಿತಿಗಳು ಅನುಕೂಲಕರವಾಗಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ನ್ಯೂ ಚಂಡೀಗಢದಲ್ಲಿ ಇದೇ 6ರಿಂದ 10ರವರೆಗೆ ನಡೆಯಲಿರುವ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ಗೆ ನೆಟ್ ಬೌಲರ್ ಆಗಿ ಭಾರತ ತಂಡಕ್ಕೆ ಸೇರಲು ಜಮ್ಮು ಮತ್ತು ಕಾಶ್ಮೀರದ ವೇಗಿ ಔಕಿಬ್ ನಬಿ ಅವರಿಗೆ ಬಿಸಿಸಿಐ ಸೂಚಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:16 ಇನ್ನೀಗ ಕಾರ್ಯಕ್ರಮ ವಿವರಣೆ. ಕಾರ್ಯಕ್ರಮ ವಿವರಣೆಯ ನಂತರ ಮುಂಜಾನೆಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಆನಂತರ 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ. ಆನಂತರ ಭಾವಗೀತೆಗಳು, ಚಿತ್ರಗೀತೆಗಳು, ದಿನವಿಶೇಷಗಳು ನಿಮಗಾಗಿ ಶುಭೋದಯ ಕರ್ನಾಟಕದಲ್ಲಿ. 9:00 ಕೇಳಿ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ, ಸುಮಧುರವಾದಂತಹ ಚಿತ್ರಗೀತೆಗಳು. 11:02 ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ.

11:30ಕ್ಕೆ ಕಲಾಭಾರತಿ, 12:05ಕ್ಕೆ ಕೇಳಿ ಕರೆಗೊಂದು ಹಾಡು ಕಾರ್ಯಕ್ರಮ, 1:02ಕ್ಕೆ ಕನ್ನಡ ಚಿತ್ರಗೀತೆಗಳು, 1:10ಕ್ಕೆ ವಾರ್ತಾ ಪ್ರಸಾರ ಇರುತ್ತೆ. ಆನಂತರ 1:20ಕ್ಕೆ ಗೇಮ್ ಶೋನಲ್ಲಿ ಪದಬಂಧ ಮೂಡಿಬರುತ್ತೆ. ಇದು ಬುಧವಾರದ ವಿಶೇಷ ಕಾರ್ಯಕ್ರಮ. 2:15ಕ್ಕೆ ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದು. 2:40ಕ್ಕೆ ಒಂದೇ ಚಿತ್ರದ ಗೀತೆಗಳನ್ನು ನೀವು ಆಲಿಸಬಹುದು ಚಿತ್ರತಾಣ ಕಾರ್ಯಕ್ರಮದಲ್ಲಿ. 3:00ಗೆ ಹಿಂದಿಯಲ್ಲಿ ಕಾರ್ಯಕ್ರಮಗಳು, 4:00ಗೆ ಕೇಳಿ ಮುಕ್ತ ಮಾತುಕತೆಯ ಕಾರ್ಯಕ್ರಮ ಪರಿಮಳ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:02ಕ್ಕೆ ಮೊದಲಿಗೆ ಕಾರ್ಯಕ್ರಮ ವಿವರಣೆ ಇರುತ್ತೆ. 5:05ಕ್ಕೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿಬರುತ್ತೆ. 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:47ಕ್ಕೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಆರು:02ಕ್ಕೆ ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮರು ಪ್ರಸಾರದಲ್ಲಿ ನೀವು ಆಲಿಸಬಹುದು. ಇನ್ನು 7:02ಕ್ಕೆ ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 7:07ಕ್ಕೆ ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಕೇಳಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇಂದು ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದಂತಹ ಪಂಡಿತ್ ಎಂ ವೆಂಕಟೇಶ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. 7:22ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45ಕ್ಕೆ ಗಾನ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. ರಾತ್ರಿ 8:02ಕ್ಕೆ ಬುಧವಾರದ ವಿಶೇಷ ಕಾರ್ಯಕ್ರಮ ಮಧುರ ಆಲಾಪವನ್ನು ನೀವು ಆಲಿಸ್ತೀರಿ. 9:00ಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. 9:15ಕ್ಕೆ ಹಿಂದಿ ಮೆಲೋಡೀಸ್, ಸುಮಧುರವಾದಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ನೀವು ಆಲಿಸಬಹುದು. 10:02ಕ್ಕೆ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ 102.9 FM.

ಮುಂಚಾನೆಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ಕೆಲವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ದಿನದ ಮೊದಲ ಸಮಯ ಅಂತ ಹೇಳದೆ ಮುಂಜಾನೆಯ ಸಮಯ. ಈ ಸಮಯವನ್ನ ಭಗವಂತನ ನಾಮಸ್ಮರಣೆಯೊಂದಿಗೆ ಹಾಗೆ ಸದ್ವಿಚಾರಗಳೊಂದಿಗೆ ಪ್ರಾರಂಭ ಮಾಡುವಂತಹ ಹೊತ್ತು ಇದು. ನಾದೋಪಾಸನೆ ಕಾರ್ಯಕ್ರಮ ಈ ಒಂದು ವಿಚಾರದಲ್ಲಿ ಎಲ್ಲರ ಜೊತೆಯಾಗತ್ತೆ. ಕೇಳ್ತಾ ಇರಿ, ಇದರೊಂದಿಗೆ ದಿನದ ಶುಭಾರಂಭವನ್ನ ಮಾಡಿ ಅಂತ ಹೇಳ್ತಾ ನಾದೋಪಾಸನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವಿಘ್ನ ವಿನಾಶಕ, ಹೌದು, ದಿನದಲ್ಲಿ ಉಂಟಾಗುವಂತಹ ಎಲ್ಲ ತೊಂದರೆಗಳು ಅಡೆತಡೆಗಳು ಕೂಡ ವಿಘ್ನ ವಿನಾಶಕನ ಸ್ತುತಿಯಿಂದ ಪರಿಹಾರವಾಗತ್ತೆ ಅನ್ನುವಂತಹ ನಂಬಿಕೆ. ವಿಘ್ನ ವಿನಾಶಕನ ಈ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಾದಿರಾಜರ ಈ ಕೃತಿಯನ್ನು ಮಾಲತಿ ಶರ್ಮಾ ಹಾಗೂ ಗೀತಾ ಬಿ ಆರ್ ಅವರು ಹಾಡಿದ್ದಾರೆ.

ದಿನದಲ್ಲಿ ಉಂಟಾಗುವಂತಹ ಎಲ್ಲ ವಿಘ್ನಗಳನ್ನು ಪರಿಹರಿಸು ಅಂತ ಹೇಳಿ ವಿಘ್ನ ವಿನಾಶಕನನ್ನು ಪ್ರಾರ್ಥಿಸುವಂತಹ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ದತ್ತನ ನೆನೆ ಮನವೆ ಎನ್ನುವಂತಹ ಒಂದು ಭಕ್ತಿಗೀತೆ. ಇದು ಚಿ ಉದಯಶಂಕರ್ ಅವರ ರಚನೆ. ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ಬನ್ನಂಜೆ ಗೋವಿಂದಾಚಾರ್ಯರ ರಚನೆ ವಿದ್ಯಾಭೂಷಣರ ಧ್ವನಿಯಲ್ಲಿ ಮೂಡಿಬಂತು. 6:25:20 ಮುಂಜಾನೆಯ ಸಮಯ ಇದು. ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ಬಸವೇಶ್ವರರ ವಚನವನ್ನ ಆಲಿಸಿದ್ರಿ ವೃಂದಗಾನದಲ್ಲಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನ ಕೇಳ್ತಾ ಇದ್ದೀರಿ. ಸಮಯ 6:34:03. ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ.

ಜಿ ಉದಯಶಂಕರ್ ಅವರ ರಚನೆ ಇದ್ದಂತಹ ಎರಡು ಕನಸು ಚಿತ್ರದ ಭಕ್ತಿಗೀತೆ ಮೂಡಿಬಂತು ಎಸ್ ಜಾನಕಿಯವರ ಧ್ವನಿಯಲ್ಲಿ. ನಾವು ಮಾಡುವಂತಹ ಆಲೋಚನೆ ದಿಟ್ಟವಾಗಿರಬೇಕು, ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ದಿಟ್ಟವಾಗಿರಬೇಕು. ದಿಟ್ಟವಾದಂತಹ ನಿರ್ಧಾರ ನಮ್ಮದಾದರೆ ಯಾವುದೇ ನಕಾರಾತ್ಮಕ ಮಾತುಗಳಿಗೆ ನಾವು ಕಿವಿಯನ್ನು ಕೊಡೋದಿಲ್ಲ. ಸಾಮಾನ್ಯವಾಗಿ ನಾವು ಮಾಡೋದೇನು, ಮನಸ್ಸು ಅರ್ಧಂಬರ್ಧ ಆಗಿರುತ್ತೆ. ಆ ಸಮಯದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಕೂಡ ಅದನ್ನೇ ಪೋಷಿಸುತ್ತೆ. ಆ ಸಮಯಕ್ಕೆ ಬೇರೆ ಯಾರಾದರೂ ಒಂದು ನಕಾರಾತ್ಮಕ ಮಾತನ್ನು ಹೇಳಿದ್ರೆ ನಾವು ಇಡುವಂತಹ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸ್ಬಿಡ್ತೀವಿ. ಈ ರೀತಿ ಆಗೋದ್ರಿಂದ ಯಾವುದೇ ಒಂದು ಸಾಧನೆಯನ್ನು ನಾವು ಒಂದು ದಿಟ್ಟ ಹೆಜ್ಜೆಯಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮೊದಲು ಪರಿಚಯ ಪಾಂಡುಪುತ್ರರಿಗೆ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಆಗಿರುತ್ತೆ. ಅದಾದಮೇಲೆ ಇಡೀ ಮಹಾಭಾರತದ ಕೇಂದ್ರಬಿಂದು ಶ್ರೀಕೃಷ್ಣನೇ ಆಗ್ಬಿಡ್ತಾನೆ. ಅದಕ್ಕಾಗಿಯೇ ಕುಮಾರವ್ಯಾಸ ಪೇಳುವೆನು ಕೃಷ್ಣ ಚರಿತೆಯನ್ನು ಅಂತ ಹೇಳಿರೋದು. ಇನ್ನು ಮತ್ತೆ ವಿಷಯಕ್ಕೆ ಬರೋದಾದರೆ, ದ್ರೌಪದಿಯನ್ನು ವರಿಸೋದಕ್ಕೆ ಅಂತ ಹೇಳಿ ರಾಜ ಮಹಾರಾಜರು ಬಂದಿರ್ತಾರೆ, ಎಲ್ಲರೂ ಕೂಡ ವಿಫಲರಾಗಿರ್ತಾರೆ. ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ವಿಪ್ರರಿಗೆ ಒಂದು ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆಗ ನಡೆಯುವಂತಹ ಘಟನೆ ಇದು. ಧರ್ಮರಾಜನ ಅಣತಿಯನ್ನು ಕೊಡ್ತಾನೆ. ಅವನ ಒಂದು ಅಪ್ಪಣೆ ಮೇರೆಗೆ ಅರ್ಜುನ ಮತ್ಸ್ಯ ಯಂತ್ರವನ್ನು ಭೇದ ಮಾಡೋದಕ್ಕೆ ಮೇಲಕ್ಕೆ ಏಳ್ತಾನೆ. ಆಗ ಅದನ್ನು ನೋಡಿದಂತಹ ವಿಪ್ರರೆಲ್ಲರೂ ಅರ್ಜುನನಿಗೆ, ಏನು ಎದ್ಬಿಟ್ರಿ, ರಾಜವಧುವಿಗಾಗಿ ನಿಮಗೂ ಕೂಡ ಆಶೆನಾ ಅಂತ ಹೇಳಿ ಅಪಹಾಸ್ಯದ ಮಾತುಗಳನ್ನು ಆಡ್ತಾರೆ. ಆಗ ಆ ಎಲ್ಲ ಮಾತುಗಳನ್ನು ಕೇಳಿಯೂ ಕೇಳದ ಹಾಗೆ, ಯಾಕಂತ ಹೇಳಿದ್ರೆ ಮನಸ್ಸಿನಲ್ಲಿ ದಿಟ್ಟ ನಿರ್ಧಾರವನ್ನು ಅರ್ಜುನ ಹೊಂದಿರ್ತಾನೆ. ಹಾಗಾಗಿಯೇ ತನ್ನ ಉತ್ತರೀಯವನ್ನು ಸರಿಪಡಿಸ್ಕೊಂಡು ಮೇಲೆದ್ದು ನಡೆದೇ ಬಿಡ್ತಾನೆ. ಆಮೇಲೆ ನಡೆಯುವಂತಹ ಕಥೆ, ಮಹಾಭಾರತದ ಕಥೆ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಆ ಒಂದು ಸ್ಪರ್ಧೆಯಲ್ಲಿ ಅರ್ಜುನ ಗೆಲ್ತಾನೆ, ಹಾಗೆ ದ್ರೌಪದಿಯನ್ನು ವರಿಸ್ತಾನೆ ಅಲ್ವಾ. ಇಲ್ಲಿ ಹೇಳೋಕ್ಕೆ ಬಂದಂತಹ ವಿಷಯ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನು ನಾವು ಮಾಡಬೇಕು, ಯಶಸ್ಸಿನ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳಿ ನಾವು ಇಡುವಂತಹ ದಿಟ್ಟ ಹೆಜ್ಜೆಗೆ ನೂರಾರು ನಕಾರಾತ್ಮಕ ಮಾತುಗಳು ಬರುತ್ತೆ. ಆದರೆ ಆ ಮಾತುಗಳನ್ನು ನಾವು ಕೇಳ್ತಾ ಕೂರದೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇದ್ದು ನಾವು ಮುನ್ನಡೆದಾಗ ಯಶಸ್ಸು ಖಂಡಿತವಾಗಿಯೂ ಕೂಡ ನಮ್ಮದಾಗತ್ತೆ.

ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಭಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗವ ಹೃನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮಿ

ಭಕ್ತ ಕನಕದಾಸ ಹಾಗೂ ಸುಬ್ಬಾಶಾಸ್ತ್ರಿ ಚಿತ್ರದ ಎರಡು ಭಕ್ತಿ ರಚನೆಗಳು ಮೂಡಿಬಂತು ಪಿ ವಿ ಶ್ರೀನಿವಾಸ್ ಹಾಗೂ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಗಳಲ್ಲಿ.

ಸಾಮಾನ್ಯವಾಗಿ ಯಾವುದೋ ಒಂದು ಒಳ್ಳೆ ಕೆಲಸವನ್ನು ನಾವು ಮಾಡ್ತೀವಿ, ಹಾಗೆಯೇ ಏನಾದರೂ ಒಂದು ಅಸಾಧ್ಯ, ಬೇರೆಯವರಿಗೆ ಅಸಾಧ್ಯ ಅನ್ನಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದಾಗ ಸುತ್ತಲಿನ ಜನರಿಂದ ಮೊದಲಿಗೆ ನಮಗೆ ಸಿಗೋದೇ ನಕಾರಾತ್ಮಕ ಒಂದು ಮಾತುಗಳು, ಜೊತೆಗೆ ಅಪಹಾಸ್ಯ ಕೂಡ ಮಾಡ್ತಾರೆ. ಆದರೆ ಇದರಿಂದ ವಿಚಲಿತರಾಗದೆ ಅದನ್ನು ಸಾಧಿಸಿಯೇ ತೀರ್ತೀವಿ ಅನ್ನುವಂತಹ ಛಲ ಯಾರಿಗೆ ಇರುತ್ತೋ ಅಂತಹವರು ಮಾತ್ರ ಜೀವನದಲ್ಲಿ ಅದ್ವಿತೀಯರಾಗ್ತಾರೆ, ಅಂದರೆ ಯಶಸ್ಸನ್ನು ಗಳಿಸ್ತಾರೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ನಿನ್ನೆಯಷ್ಟೇ ವೃತ್ತಪತ್ರಿಕೆಗಳಲ್ಲಿ ವಿಷಯ ಬಂದಿತ್ತು, ನೇಪಾಳಿಯ ಶರ್ಪ ಅಂದರೆ ಕಮಿರೀತ ಶರ್ಪ ಅನ್ನುವಂತಹ ವ್ಯಕ್ತಿ 32 ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ, ಅವರು ಅಯ್ಯೋ ನನಗಾಗಲ್ಲ ಅಂತ ಹೇಳಿ ಅಂದ್ಕೊಂಡು ಕೂತಿದ್ರೆ, ಅದರ ಜೊತೆಗೆ ಹತ್ತಬೇಕಾದ್ರೆ ನೀನು ಹತ್ತುತ್ತೀಯ, ಹೀಗೆಲ್ಲ ಆಗತ್ತೆ, ಈಗಾಗಲೇ ಹತ್ತಿದೆಯಾ, ಮತ್ತ್ಯಾಕೆ ಅನ್ನುವಂತಹ ಎಷ್ಟೋ ನಕಾರಾತ್ಮಕ ವಿಷಯಗಳು ಅವರಿಗೆ ತಲುಪಿರುತ್ತೆ ಜನಗಳ ಮೂಲಕ. ಆದರೆ ಯಾವುದನ್ನು ಲೆಕ್ಕಿಸದೆ, ಹೌದು ನಾನು ಹತ್ತಬೇಕು, ಏನೋ ಒಂದು ದಾಖಲೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಛಲದಿಂದ ಮುನ್ನುಗ್ಗಿ ಒಂದು ಪ್ರಾಣದ ಹಂಗನ್ನು ಕೂಡ ತೊರೆದು ಅವರು ಹೋದರು. ಹೀಗಾಗಿ ಅವರ ಹೆಸರಿನಲ್ಲಿ ದಾಖಲೆ ಆಗೋಕೆ ಸಾಧ್ಯ ಆಯಿತು. ಅದೇ ರೀತಿ ಎಷ್ಟೋ ಕೆಲಸಗಳು, ಈಗ ಒಬ್ಬ ಸಾಧಕ ಅಂತ ಹೇಳಿ ನಾವು ಯಾರನ್ನೆಲ್ಲ ನೋಡಿರ್ತೀವಿ, ಗುರುತಿಸಿರ್ತೀವಿ, ಅವರು ಕೂಡ ನಡೆದು ಬಂದಂತಹ ಹಾದಿ ಸುಗಮವಾಗಿ ಖಂಡಿತವಾಗಿಯೂ ಇರೋದಿಲ್ಲ. ಸಾಕಷ್ಟು ಏಳು ಬೀಳುಗಳನ್ನು ಕಂಡೇ ಅವರು ಮುಂದೆ ಬಂದಿರ್ತಾರೆ. ಎಷ್ಟೋ ಸಾಧಕರ ಒಂದು ವಿಷಯಗಳನ್ನು ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಅವರ ಒಂದು ಜೀವನದಲ್ಲಿ ಅವರು ಬಂದಂತಹ ರೀತಿಗಳನ್ನು, ಕಥೆಗಳನ್ನು ಕೂಡ ನಾವು ಕೇಳಿರ್ತೀವಿ. ಯಾವುದು ಸಹ ಕೇಕ್ ವಾಕ್ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಆಗಿರೋದಿಲ್ಲ. ಹಾಗಾಗಿಯೇ ನಾವು ಕೂಡ ದೃಢ ಸಂಕಲ್ಪವನ್ನು ಮಾಡಿ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ನಮ್ಮೊಳಗೆ ನಾವು ಮಾಡುವಂತಹ ಕೆಲಸದ ಬಗ್ಗೆ ನಮಗೇನೆ ಸಂದೇಹ ಇರುತ್ತೆ. ನೋಡಿ, ಇಂತಹ ಸಂದೇಹ ನಮ್ಮಲ್ಲೇ ಇದ್ದಾಗ ಏನಾಗುತ್ತೆ, ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅದರ ಜೊತೆಗೆ ಯಾರಾದರೂ ಅಯ್ಯೋ ಮಾಡ್ತೀಯಾ, ಇದು ತುಂಬ ಕಷ್ಟ ಅಂತ ಹೇಳಿಬಿಟ್ರೆ ಆಯಿತು, ತೂಕುಡ್ಸೋರಿಗೆ ಹಾಸಿಗೆ ಹಾಸಿ ಕೊಟ್ಟ ಹಾಗೆ ಆಗ್ಬಿಡತ್ತೆ ನಮ್ಮ ಮನಸ್ಥಿತಿ, ಹೌದಲ್ವಾ ಅನ್ನೋ ಹಾಗೆ ಆಗುತ್ತೆ. ಹಾಗಾಗಿ ನಾವು ಮಾಡುವಂತಹ ಕೆಲಸದ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಆಗ ಮಾತ್ರ ನಾವು ಹಿಡಿದಂತಹ ಕಾರ್ಯ ನಮ್ಮ ಕೈಗೂಡತ್ತೆ, ಒಂದು ಯಶಸ್ಸು ಅನ್ನೋದು ನಮ್ಮದಾಗತ್ತೆ. ಹಾಗಾಗಿ ಹತಾಶೆಯಿಂದ ಮನಸ್ಸನ್ನು ಯಾವತ್ತೂ ಕೂಡ ನಾವು ಮುದುಡಿ ಇಟ್ಕೋಬಾರದು. ಜೊತೆಗೆ ನಾವೇನಾದರೂ ಒಂದು ಒಳ್ಳೆ

ಕೆಲಸವನ್ನು ಮಾಡಬೇಕು ಅಂತ ಹೋದಾಗ ಕೆಲವೊಂದು ಬಾರಿ ನಮ್ಮ ಕೈ ಮೀರಿ ಕೆಲವೊಂದು ಅಡೆತಡೆಗಳು ಉಂಟಾಗುವಂತಹ ಸಂದರ್ಭ ಇರುತ್ತೆ. ಆದರೂ ಕೂಡ ನಾವು ವಿಚಲಿತರಾಗದೆ ಒಟ್ಟಿನಲ್ಲಿ ನಾವು ಮಾಡುವಂತಹ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು, ದೃಢ ಸಂಕಲ್ಪ ನಮ್ಮದಾಗಬೇಕು. ಆಗ ಖಂಡಿತವಾಗಿಯೂ ಸಾಧನೆ ಅನ್ನೋದು, ಯಶಸ್ಸು ಅನ್ನೋದು ನಮ್ಮದಾಗತ್ತೆ ಅನ್ನುವಂಥದ್ದು ಬೆಳಗಿನ ಸಮಯದಲ್ಲಿ ಆಡುವಂತಹ ಒಂದು ಉತ್ತೇಜನಕಾರಿ, ಹಾಗೆ ಮೋಟಿವೇಷನ್ ಅಂತ ನಾವೇನು ಹೇಳ್ತೀವಿ, ಅಂತಹ ಒಂದು ಒಳ್ಳೆಯ ಮಾತು ಅಲ್ವಾ. ಇಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ, ಸದ್ವಿಚಾರಗಳೊಂದಿಗೆ ನಾವು ದಿನವನ್ನು ಪ್ರಾರಂಭ ಮಾಡಿದ್ರೆ ಇಡೀ ದಿನವು ಆ ಒಂದು ಎನರ್ಜಿ ಹಾಗೇ ನಮ್ಮ ಜೊತೆ ಬರುತ್ತೆ, ಕ್ಯಾರಿ ಆಗುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಈ ದಿನ ನೀವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ಕೆಲಸದ ಬಗ್ಗೆ ದೃಢ ಸಂಕಲ್ಪ ನಿಮ್ಮದಾಗಲಿ, ದಿಟ್ಟ ಹೆಜ್ಜೆಯಿಂದ ಮುಂದಿಡಿ, ಏನೇ ಬರಲಿ ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ದೃಢ ಸಂಕಲ್ಪ ನಿಮ್ಮೆಲ್ಲರದಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನುವಂತಹ ಆಶಯದೊಂದಿಗೆ ಈಗ ಮತ್ತೊಂದು ಭಕ್ತಿಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆ ಭಕ್ತ ಜ್ಞಾನದೇವ ಚಿತ್ರದ್ದು, ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆ ಇದೆ, ಆರ್ ಎನ್ ಜೈ ಗೋಪಾಲ್ ಅವರ ರಚನೆ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸುಲೋಚನ ಹಾಗೂ ಇನ್ನಿತರರ ದನಿಗಳು ಈ ಹಾಡಿನಲ್ಲಿ ಜೊತೆಯಾಗಿದೆ.

ಈ ಒಂದು ಗೀತೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಈ ದಿನ ನಿಮಗೆ ಶುಭವನ್ನು ತರಲಿ ಅನ್ನುವಂತಹ ಹಾರೈಕೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದತೆಗಳು ನಡೆಯುತ್ತಿದ್ದು ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ಇಂದು ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಇಂದು ಮಧ್ಯಾಹ್ನದಿಂದ ರಜೆ ಘೋಷಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಸತ್ತು ಹಾಗೂ ಕರ್ನಾಟಕ ವಿಧಾನಮಂಡಲಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ದು 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಪಾದಿಸಿದ್ದಾರೆ. ನಾಳೆಯಿಂದ ಇದೇ 8ರವರೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ ಚೊಚ್ಚಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಅಮೆರಿಕದ ಯೋಗಪಟುಗಳ ತಂಡ ಪಾಲ್ಗೊಳ್ಳುತ್ತಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಜಿಲ್ನ ಮಾರ್ಸೆಲೋ ಡೆಮೋಲಿನರ್ ಜೋಡಿ ಬ್ರಿಟನ್ನ ಹೆನ್ರಿ ಪಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಹೆಲಿಯೋವಾರ ಜೋಡಿಯನ್ನು ಎದುರಿಸಲಿದೆ. ಮಹಿಳಾ ಟಿ20 ಕ್ರಿಕೆಟ್ ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ದ ಇಂಗ್ಲೆಂಡ್ 184 ರನ್ಗಳೊಂದಿಗೆ 6 ವಿಕೆಟ್ಗಳ ಜಯ ಸಾಧಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಜಿನ್ಕೆ ಪಾಸ್ ಕೋಯಿ ಗಾರಂಟಿ ನಹೀ ಹೈ, ಸರ್ಕಾರ ಖುದ್ ಉನ್ಕಿ ಗಾರಂಟರ್ ಬನ್ ರಹೀ ಹೈ.
6: ಕಳೆದ 6 ವರ್ಷಗಳಲ್ಲಿ PM ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. PM ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.
7: ಟ್ಯೂನ್ ಮಾಡಿದಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:05 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರವನ್ನ ಕೇಳುವಿರಿ.
8: ಎಚ್ಚರವಿರಲಿ,
9: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ದತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12:00 ರಾತ್ರಿ 8:00 ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ.

0: ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲ ವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನು

0: ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅನ್ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
1: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು, ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20 ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಹಿತವಾದ ಅನುಭವ, ಮಧುರದ ಅನುಭೂತಿಯನ್ನು ನೀಡುವಂತಹ ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ 7:16:10 ಈ ಸಮಯದಲ್ಲಿ ಮೂಡಿಬರುತ್ತೆ ಕಾರ್ಯಕ್ರಮ. ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
2: ಆರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಸ್ಕಾರ. ಚಿತ್ರಕಲಾ ಪ್ರಪಂಚದ ದೊಡ್ಡ ಹೆಸರು, ಸಮಕಾಲೀನ ಚಿಂತನೆಗಳ ಜೊತೆ ನವ್ಯ ಕಲಾ ಪರಂಪರೆಯ ಮಾರ್ಗವನ್ನು ತೋರಿದವರು, ಕೆನ್ ಕಲಾಶಾಲೆಯ ಸ್ಥಾಪಕರು, ಹಲವು ಕಲಾವಿದರಿಗೆ ಸ್ಫೂರ್ತಿ ಕಲಾವಿದ ಆರ್.ಎಂ. ಹಡಪದ್. ಕಲೆಯ ದಿಕ್ಕಿನ ಬಗ್ಗೆ ಅವರು ಹೇಳಿರುವ ಮಾತು,
4: ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಜನಾಂಗದ ರೀತಿ ನೀತಿಗಳು, ಭಾಷೆ, ಅವರು ಉಡುವ ಬಟ್ಟೆ, ಬಣ್ಣ, ಅಭಿರುಚಿ ಅಥವಾ ವ್ಯವಹಾರಿಕ ಸಂಬಂಧ, ವೈವಾಹಿಕ ಸಂಬಂಧ, ಇದು ಬೇರೆ ಬೇರೆ ಸ್ವರೂಪಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಅಂತರಾಳದಲ್ಲಿ ಕಲೆಯ ಅರಿವನ್ನು ಮೂಡಿಸುತ್ತೆ, ಅದು ಆಚರಣೆ ಬರುವ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ರೂಪಕ್ಕೂ ಮತ್ತು ಆಂತರಿಕ ಶಕ್ತಿಗೂ ನಿಕಟವಂತ ಸಂಬಂಧವನ್ನು ಬೆಳೆಸುವಂಥದ್ದು ಕಲೆಯಲ್ಲಿ ಮೂಲಭೂತವಾಗಿರುತ್ತದೆ. ಅದಕ್ಕಾಗಿ ನಾವು ಪ್ರಾದೇಶಿಕತೆ ಗುಣಗಳನ್ನು, ಅವರು ಮಾಡುವ ರೀತಿ ಮತ್ತು ಅನುಭವಿಸುವ ರೀತಿ ಮೂಲಭೂತವಾಗಿ ಒಂದೇ ಇದ್ರೂ ಕೂಡ ವ್ಯವಹಾರದಲ್ಲಿ ಮತ್ತು ರೂಪಗಳಲ್ಲಿ ಅದು ಬದಲಾಯಿಸೋದ್ರಿಂದ ಅದೊಂದು ಭಿನ್ನವಾದಂಥದ್ದು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಅಂದರೆ ಸ್ವರೂಪದಲ್ಲಿ ಭಿನ್ನವಾದದ್ದು, ಅಂತರಂಗದಲ್ಲಿ ಒಂದೇ. ಆ ರೀತಿಯಾಗಿ ನಾವು ಪ್ರಾದೇಶಿಕದಿಂದ ಒಂದು ವಿಶಾಲವಾದಂಥ ಅರಿವಿಗೆ ಬಂದಾಗ ಅದು ಸಹಜವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ.

0: ಸಾಂಪ್ರದಾಯಿಕ ಪ್ರತಿಮೆ ಪ್ರಾದೇಶಿಕವಾದ ಲಿಮಿಟೇಷನ್ಸ್ ಒಳಗಿರುತ್ತೆ. ಎರಡು ಭಿನ್ನ ಸಂಪ್ರದಾಯಗಳು ಸೇರಿಕೊಂಡಾಗ ಯಾವ ರೀತಿ ಮೊದಲು ಒಂದು ಸಾರ್ ಅಲ್ಪ ಅವಧಿಯವರು ಘರ್ಷಣೆ ಆಗಿ ನಂತರ ಮತ್ತೊಂದು ಹೊಸ ರೂಪ ಹುಟ್ಟಿಕೊಳ್ಳುತ್ತೋ ಅದೇ ರೀತಿಗೆ ಇಡೀ ಜಾಗತಿಕವಾದಂತಹ ಈ ಅನೇಕ ಗೊಂದಲ ಮಧ್ಯದಲ್ಲಿ ಮತ್ತೊಂದು ಎಲ್ಲರೂ ಗುರುತಿಸುವಂತ, ಎಲ್ಲರಿಗೂ ಅನ್ವಯಿಸುವಂತ, ಎಲ್ಲರೂ ಅದನ್ನ ಅರ್ಥೈಸುವಂತ, ಎಲ್ಲರ ಮೂಲಭೂತ ಸಮಸ್ಯೆಯನ್ನು ನಿಗ್ರಹಿಸುವಂತ ಒಂದು ಸ್ವರೂಪ ಹುಟ್ಟಿಕೊಳ್ಳುತ್ತೆ. ಆ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗುವುದು ಸಹಜ. ಅಂಥದನ್ನ ನಾವು ನಮ್ಮ ಆಂತರಿಕ ಅರಿವಿನೊಂದಿಗೆ ಅಥವಾ ಪ್ರವಾಸದೊಂದಿಗೆ ಅಥವಾ ಬೇರೆ ಬೇರೆ ಇವುಗಳನ್ನು ಘರ್ಷಣೆಗಳನ್ನು ಎದುರಿಸುವುದರೊಂದಿಗೆ ನಾವು ನಮ್ಮ ಬೆಳೆಸ್ಕೊಳ್ತಾ ಇದ್ದೀವಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದೀವಿ. ಶಿಕ್ಷಣವನ್ನು ಯಾತಕ್ಕಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ಒಂದು ಅಂತರಂಗ ಬೆಳವಣಿಗೆಯನ್ನು ನಾವು ಮಾಡಿಕೊಳ್ತಲ್ತಾನೆ ಮತ್ತು ಮಾನವನ ಕಲ್ಯಾಣವನ್ನು ಅಪೇಕ್ಷಿಸುವುದಕ್ಕಾಗಿ ತನ್ನ ಬೌದ್ಧಿಕ ಮತ್ತು ಸಾಹಸಮಯ ಯಾವೇ ಪ್ರಜ್ಞೆಯನ್ನು ಬಳಸ್ಕೊಳ್ಳೋಕ್ಕೆ ಅವನು ಹೆಚ್ಚು ಮರ್ಯಾದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಹಿಂದಿನ ಋಷಿಗಳನ್ನಾಗಲಿ ಅವರು ಜನರಿಗಾಗಿ ಹೇಳಿದ್ದಾರೆ, ಜನರೇ ತಮ್ಮ ಇಡೀ ಜೀವನ ಅನುಭವಗಳನ್ನು ಮತ್ತೊಬ್ಬರಿಗೆ ಹೇಳಿದ್ದಕ್ಕಾಗಿ ಅದನ್ನು ಸವಿಗೊಂಡವರು ನಾವು ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಪ್ರತಿಭಾವಂತರು ಹೌದು, ಜನತೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ರೀತಿ ಕಲಾವಿದರು ಕೊಟ್ಟಿದ್ದಾರೆ. ಕಲಾವಿದನ ತನ್ನ ಬೌದ್ಧಿಕ ಆಸ್ತಿ ಇದೆಯಲ್ಲ ಅದು ಸಾಮಾಜಿಕವಾಗಬೇಕು, ಅಂದ್ರೆ ಹೆಚ್ಚು ಸುಸಂಸ್ಕೃತ ಮತ್ತು ಸುಭದ್ರವಾದಂತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವನು ಒಬ್ಬ ಕಲಿನಂತೆ ಕೆಲಸ ಮಾಡ್ತಾನೆ. ನನಗೊಮ್ಮೆ ಅನಿಸುತ್ತೆ ಒಂದು ಬದಲಾವಣೆಗೆ ಆಗ್ಬೇಕಾದ ಕ್ರಾಂತಿ ಆಗ್ಬೇಕು ಅನಿವಾರ್ಯ. ಆದ್ರೆ
1: ಆ ಬದಲಾವಣೆ ಹೆಸರಿನಲ್ಲಿ
0: ಬದಲಾವಣೆ ನಾನೇ ಕ್ರಾಂತಿ ಮಾಡ್ತೇನೆ ಅಂತ ಸುಳ್ಳು. ಒಂದು ಸಮಗ್ರವಾದ ಅವನ ಕೃತಿ, ಅವನ ವಿಚಾರಗಳು ಕ್ರಾಂತಿಯ ಸ್ವರೂಪವನ್ನ ಮನಸ್ಸಿನೊಳಗ ಅಥವಾ ನೋಡುಗನ ಮನಸ್ಸಿನೊಳಗಾಗ್ಲಿ ಅಥವಾ ಸಮಾಜದೊಳಗಾಗ್ಲಿ ಉಂಟು ಮಾಡುತ್ತೆ. ಅದರಿಂದ ಆ ಸಮಾಜದ ವ್ಯಕ್ತಿಗಳು ತಮ್ಮ ಬದುಕನ್ನ ಬೇರೆ ರೀತಿಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದ್ರೆ ಇವನೇ ಮಾಡಿದಂತಲ್ಲ, ಇವನ ವಿಚಾರಗಳು ಆ ರೀತಿಯಾಗಿದ್ದರೆ ಅಥವಾ ಅಂಥವ್ರು ಅವನನ್ನು ಕೂಡ ಮಾತ್ರ ಬದಲಾಯಿಸಬೇಕು. ನಾನು ನನ್ನ ಒಳಗನ ನನ್ನ ಬದಲಾಯಿಸ್ಕೊಂಡ್ರೆ ಮತ್ತು ಈ ತಪ್ಪು ಅಂತ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕೊಂಡ್ರೆ ಅಥವಾ ಅದು ಪರಿಣಾಮಕಾರಿಗೆ ಆ ಸಂದರ್ಭಕ್ಕೆ ಆ ಸಮಾಜಕ್ಕೆ ಒಗ್ಗುವಂತಿದ್ರೆ ಸಹಜವಾಗಿ ಅದು ತಾನೇ ತಾನೇ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿ ಕೂಗೋದ್ರಿಂದ ಆಗುದಿಲ್ಲ, ಬಹಳ ಆದ್ರೆ ನಾವೇನ್ ಮಾಡಬಹುದು ಅದನ್ನು ಹೇಳೋದ್ರಿಂದ ಜನ ನಮ್ಮ ಕಡೆಗೆ ನೋಡ್ಕೊಳ್ಬಹುದು. ಸಾಮಾಜಿಕ ತೃಪ್ತಿಯ ಪರಿವರ್ತನೆ ನೆರವಾಗುವಂಥದ್ದು ಇನ್ನೊಂದು ತೃಪ್ತಿ, ಅದು ಕೂಡ ತೃಪ್ತಿ ಕೊಡುತ್ತೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಲಾವಿದ ಆರ್ ಎಂ ಹಡಪದ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮರುಪ್ರಸಾರದಲ್ಲಿ ನೀವು ಕೇಳಬಹುದು ಸಂಜೆ 6:55. ಏಳು ಗಂಟೆ 21:35 ಸಮಯ ಇದು. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಭಾವಗೀತೆಗಳು.

0: ಇಂತಹ ಒಳ್ಳೆಯ ಒಂದು ಭಾವ ಇದ್ದಂತಹ ಸೂರ್ಯೋದಯದ ಗೀತೆ ಅಲ್ವಾ ಇದು? ಅಂದರೆ ಜನಪದ ಸಾಹಿತ್ಯದಲ್ಲಿ ಸೂರ್ಯೋದಯ ಹೇಗಿರುತ್ತೆ ಅನ್ನುವಂಥದ್ದು, ಈ ರೀತಿಯ ರಚನೆಗಳನ್ನು ಕೇಳಿದಾಗ ಕೇಳುಗರು ತಕ್ಷಣವೇ ಊಹಿಸಿ ಬಿಡಬಹುದು, ಹೌದು ಈ ಒಂದು ಕವಿತೆಯ ರಚನಾಕಾರರು ದೊಡ್ಡರಂಗೇಗೌಡ ಅಂತ ಹೇಳಿ. ಹೌದು, ದೊಡ್ಡರಂಗೇಗೌಡರು ಈ ರೀತಿ ಅಂದರೆ ಜನಪದದಲ್ಲಿ ತಮ್ಮ ಸಾಹಿತ್ಯವನ್ನು ಅವರು ಕಂಡುಕೊಂಡಿದ್ದಂಥದ್ದು. ಅವರು ಹೇಳಿದ ಹಾಗೆ ಬಾಲ್ಯದಲ್ಲಿ ಅವರು ಇದ್ದಂತಹ ಗ್ರಾಮದ ಸುತ್ತಮುತ್ತ ಇದ್ದಂತಹ ಒಂದು ಪರಿಸರ ಅವರಿಗೆ ಈ ರೀತಿಯ ಒಂದು ರಚನೆಗಳಿಗೆ ಪ್ರೇರೇಪಣೆಯನ್ನು ನೀಡಿತು ಅನ್ನುವಂಥದ್ದು. ಈ ಒಂದು ಗೀತೆ ಕೂಡ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯಾಗಿತ್ತು. ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ.
1: ಕುರಿಗಳು

ಎಂತಹ ಒಂದು ಒಳ್ಳೆಯ ಮಾತುಗಳು ಭಾವ ಈ ಒಂದು ಗೀತೆಯಲ್ಲಿ ಇತ್ತು ಅಲ್ವಾ? ಹೌದು, ನಾವೆಲ್ಲರೂ ಸಹ ಕುರಿಗಳೇ. ಎಷ್ಟೊಂದು ಅಂದರೆ ವಿಡಂಬನಾತ್ಮಕವಾಗಿ ಈ ಒಂದು ಗೀತೆಯನ್ನು ರಚನೆ ಮಾಡಿದ್ದಾರೆ ಕೆ ಎಸ್ ನಿಸಾರ್ ಅಹಮದ್ ಅವರು. ಹಾಗೆಯೇ ಮೈಸೂರು ಅನಂತಸ್ವಾಮಿಯವರ ಅದ್ಭುತ ಒಂದು ಹಾಡುಗಾರಿಕೆ ಕೂಡ ಇದರಲ್ಲಿತ್ತು. ಮೈಸೂರು ಅನಂತಸ್ವಾಮಿಯವರು ಅಂತ ಹೇಳಿದ್ರೆ ನಮ್ಮ ಭಾವಗೀತೆಗಳ ಒಂದು ಲೋಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥವರು. ಯಾಕಂತ ಹೇಳಿದ್ರೆ ಆ ಕಾಲದಲ್ಲೇ ಪಿ ಕಾಳಿಂಗರಾವ್ ಅವರ ಒಂದು ಸುಗಮ ಸಂಗೀತದಿಂದ ಪ್ರೇರಿತರಾದರೂ ಅವರು ಕನ್ನಡದ ಎಲ್ಲ ಪ್ರಸಿದ್ಧ ಕವಿಗಳ ಕವಿತೆಗಳನ್ನು ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡಿದಂತಹ ಶ್ರೇಯ ಮೈಸೂರು ಅನಂತಸ್ವಾಮಿಯವರಿಗೆ ಸಲ್ಲತ್ತೆ. ಅವರು ತಮ್ಮ ಒಂದು ಸಂಗೀತ ಜೀವನವನ್ನೇ ಇದಕ್ಕಾಗಿ ಮುಡಿಪಾಗಿ ಇಡ್ತಾರೆ. ಹಾಗೆಯೇ ಕವಿಗಳ ಕವನಗಳಿಗೆ ಸ್ವರ ಸಂಯೋಜನೆಯನ್ನು ಮಾಡುವ ಮೂಲಕ, ಹಾಗೆಯೇ ಹಾಡುವ ಮೂಲಕ, ಧ್ವನಿ ಸುರಳಿಗಳ ಮೂಲಕ ಕನ್ನಡಿಗರ ಮನೆ ಮನಗಳಿಗೆ ಈ ಒಂದು ಕವಿತೆಗಳನ್ನು ತಲುಪಿಸ್ತಾರೆ. ಪ್ರಸಿದ್ಧ ಕವಿಗಳು ಅಲ್ಲದೇ ಆ ಸಮಯದಲ್ಲಿ ಅವರು ಯುವ ಕವಿಗಳಿಗೂ ಸಹ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರಂತೆ. ನೀವೊಂದು ಹಾಡನ್ನು ಬರ್ಕೊಡಿ, ಕವಿತೆಯನ್ನು ಬರ್ಕೊಡಿ, ಅದಕ್ಕೆ ನಾನು ಸ್ವರ ಸಂಯೋಜನೆಯನ್ನು ಮಾಡ್ತೀನಿ ಅಂತ ಹೇಳಿ. ಹಾಗೆಯೇ ಎಲ್ಲೋ ಒಮ್ಮೆ ಕೇಳಿದಂತಹ ನೆನಪು ಕೆ ಎಸ್ ನಿಸಾರ್ ಅಹಮದ್ ಅವರಿಗೂ ಸಹ ಕರೆದು ಅವರೆಲ್ಲ ಮಾತುಕತೆಗಳು ಗಾಂಧಿ ಬಜಾರ್ನಲ್ಲಿ ನಡೀತಾ ಇತ್ತಂತೆ. ನೋಡು, ನಿಮಗೊಂದು ಬಿರಿಯಾನಿ ಕೊಡಿಸ್ತೀನಿ, ನನಗಾಗಿ ಒಂದು ಹಾಡನ್ನು ಬರ್ಕೊಡು ಅಂತ ಹೇಳಿ ಕೇಳ್ತಾ ಇದ್ದೆ.

ಅಂತೆ. ಆ ನಂತರ ಬಂದಂತಹ ಒಂದು ಚಂದದ ಸಾಹಿತ್ಯ ಇರುವಂತಹ ಎಲ್ಲರಿಗೂ ಮನೆ ಮನ ಮುಟ್ಟುವಂತಹ ಒಂದು ಸಾಹಿತ್ಯ ಕೂಡ ಹರಿದು ಬರುತ್ತೆ ಯುವ ಕವಿಗಳಿಂದ. ಅಂತಹ ಸಮಯದಲ್ಲೇ ಬಂದಂತಹ ಹಾಡಾಗಿತ್ತು ಈ ಹಾಡು, ಕುರಿಗಳು ಸಾರ್ ನಾವೆಲ್ಲರೂ ಕುರಿಗಳು ಅನ್ನುವಂಥದ್ದು. ಭಾವಗೀತೆಗಳ ಕಾರ್ಯಕ್ರಮವನ್ನು ನೀವು ಆಲಿಸ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ.

ಸಮಯ ಇನ್ನೇನು 7:35 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರುತ್ತೆ. ಆ ನಂತರ ಮುಂದುವರಿಯತ್ತೆ ಭಾವಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರೆಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ: ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ.

0: ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ

0: ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಬೇಕು.
1: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
2: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ನನ್ನೋಳು ನಕ್ಕರೆ ಸಕ್ಕರೆ.
4: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
7: ಏಳು ಗಂಟೆ 47:03 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನು ಮುಂದೆ ಶಿಶುನಾಳ ಶರೀಫರ ರಚನೆ, ದನಿಯಾಗಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಅವರು.

ಈಗಷ್ಟೇ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೋಡಗನ ಕೋಳಿ ನುಂಗಿತ್ತ ಅನ್ನುವಂತಹ ಹಾಡನ್ನು ಕೇಳಿದ್ರಿ. ಶಿವಮೊಗ್ಗ ಸುಬ್ಬಣ್ಣ ಅನ್ನುವಂತಹ ಹೆಸರು ಕೇಳಿದ ಕೂಡಲೇ ನಮ್ಮ ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಮಹಾನ್ ಗಾಯಕ, ಮೇರು ಪ್ರತಿಭೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು. ಈ ಮಹಾನ್ ಗಾಯಕನ ನೆನಪಿನಲ್ಲಿ ಗಾಯಕನಾಗಿ ಎರಡು ನೆನಪುಗಳು ಉಳಿಯುತ್ತಂತೆ. ಅದರಲ್ಲಿ ಒಂದನ್ನು ಈ ದಿನ ನಿಮ್ಮ ಜೊತೆ ಹಂಚ್ಕೋತೀನಿ. ಸುಬ್ಬಣ್ಣನವರು ಮೈಸೂರಲ್ಲಿ ಓದ್ತಾ ಇದ್ದಂತಹ ಕಾಲದಲ್ಲಿ ಒಮ್ಮೆ ಪ್ರಧಾನಿಯಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದಿದ್ರಂತೆ. ಆಗ ಅಂದರೆ 1959 ಸಮಯ. ಆ ಸಮಯದಲ್ಲಿ ರಾಷ್ಟ್ರಗೀತೆಯನ್ನು ಸ್ವಚ್ಛವಾಗಿ ಹಾಡುವಂತಹ ಒಬ್ಬರು ಬೇಕು ಅನ್ನುವಂಥದ್ದು ಇತ್ತು. ಹಾಗಾಗಿಯೇ ಆ ಸಮಯದಲ್ಲಿ ಅಲ್ಲಿಯೇ ಓದ್ತಾ ಇದ್ದಂತಹ ಹೆಚ್ ಜಿ ಸೋಮಶೇಖರ ರಾವ್ ಅವರು ಸುಬ್ಬಣ್ಣನವರ ಹೆಸರನ್ನು ಸೂಚಿಸ್ತಾರಂತೆ. ಹಾಗೆಯೇ ಇನ್ನು ಬಾಡಿಗೆ ಜುಬ್ಬವನ್ನು ಹಾಗೆ ವೇಸ್ ಕೋಟನ್ನು ಪಡ್ಕೊಂಡು ಅದನ್ನು ಧರಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಸುಬ್ಬಣ್ಣನವರು ಹೋಗ್ತಾರೆ. ಹಾಗೆಯೇ ಸುಬ್ಬಣ್ಣನವರು ಹಾಡೋದು ಅಂತ ಹೇಳಿದ್ರೆ ತನ್ಮಯರಾಗಿ ಕಣ್ಣು ಮುಚ್ಕೊಂಡು ಹಾಡುವಂಥದ್ದು. ಆ ದಿನ ಕೂಡ ಅವರು ಹಾಗೆಯೇ ರಾಷ್ಟ್ರಗೀತೆಯನ್ನು ತನ್ಮಯತೆಯಿಂದ ಕಣ್ಣು ಮುಚ್ಕೊಂಡು ಹಾಡ್ತಾ ಇದ್ರಂತೆ. ಹಾಗಾಗಿ ಆ ಸಮಯದಲ್ಲಿ ನೆಹರು ಅವರು ಬಂದಿದ್ದು ಅವರಿಗೆ ಗೊತ್ತಾಗಲಿಲ್ಲ. ತಂಪಾಡಕ್ಕೆ ತಾವು ಕಣ್ಣು ಮುಚ್ಕೊಂಡು ಹಾಡನ್ನು ಹೇಳ್ತಾ ಇದ್ರು, ಅಂದರೆ ರಾಷ್ಟ್ರಗೀತೆಯನ್ನು ಹೇಳ್ತಾ ಇದ್ರು. ವ್ಯವಸ್ಥಾಪಕರು ಸೂಚಿಸ್ತಾರಂತೆ, ನೋಡಿ ಪ್ರಧಾನಿಯವರು ಬಂದರು ಅಂತ ಹೇಳಿ. ಅದು ಕೂಡ ಅವರ ಗಮನಕ್ಕೆ ಬರೋದೇ ಇಲ್ಲ. ನೆಹರು ಅವರು ಕೂಡ ಇಲ್ಲ ಇಲ್ಲ, ಆ ಹುಡುಗ ಹಾಡನ್ನು ಮುಂದುವರಿಸಲಿ, ರಾಷ್ಟ್ರಗೀತೆಯನ್ನು ಮುಂದುವರಿಸಲಿ ಅಂತ ಹೇಳಿ ಹೇಳ್ತಾರಂತೆ. ಹಾಡು ಮುಗಿದು ನೆಹರು ಅವರು, ಪಂಡಿತ ಜವಾಹರ್ಲಾಲ್ ನೆಹರು ಅವರು ಆ ಹುಡುಗನ ಬೆನ್ನು ತಟ್ಟಿದಾಗಲೇ ಸುಬ್ಬಣ್ಣನವರು ಬಾಹ್ಯ ಪ್ರಪಂಚಕ್ಕೆ ಬಂದಿದ್ದಂತೆ. ನೋಡಿ, ಅಂದರೆ ಈ ಒಂದು ಘಟನೆ ಅವರಿಗೆ ಎಂದೂ ಕೂಡ ಮರೆಯೋದಕ್ಕೆ ಆಗದೇ ಇರುವಂತಹ ಘಟನೆ ಅಂತ ಹೇಳಿ ಅವರು ನೆನಪಿಸ್ಕೊಳ್ತಾರೆ. ಒಂದು ವಿಷಯ ತಿಳಿಯೋದೇನು ಅಂತ ಹೇಳಿದ್ರೆ, ಅವರ ಒಂದು ಭಾವಪರವಶತೆ ಹಾಡನ್ನು ಹೇಳುವಾಗ, ಯಾರಿದ್ದಾರೆ ಯಾರಿಲ್ಲ ಅನ್ನುವಂತಹ ಪರಿವೇನೇ ಇಲ್ಲದೆ ಆ ಗಾಯನದಲ್ಲಿಯೇ ಮುಳುಗಿ ಹೋಗ್ತಾ ಇದ್ರು ಸುಬ್ಬಣ್ಣನವರು. ಹಾಗಾಗಿಯೇ ಅವರ ಒಂದು ಶ್ರೇಷ್ಠ ಗಾಯನ ಮೂಡಿ ಬರ್ತಾ ಇತ್ತು. ಅದಕ್ಕಾಗಿ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನು ಗಾಯನಕ್ಕಾಗಿ ಪಡೆದಂತಹ ಶ್ರೇಯ ಕನ್ನಡದಲ್ಲಿ ಶಿವಮೊಗ್ಗ ಸುಬ್ಬಣ್ಣನವರಿಗೆ ಸಲ್ಲುವಂಥದ್ದು. ಸಮಯ 7:53:48 ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳು. ಮುಂದಿನ ಭಾವಗೀತೆ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ, ಇದು ರುದ್ರಮೂರ್ತಿ ಶಾಸ್ತ್ರಿಯವರ ರಚನೆ.

ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ಸುಂದರವಾಗಿ ಮೂಡಿ ಬರ್ತಾ ಇದೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಒಂದು ಮೋಟಿವೇಶನ್ ಕಥೆಯನ್ನ ಹೇಳಿದ್ರಿ, ಅದು ಕೂಡ ಚೆನ್ನಾಗಿತ್ತು. ಭಕ್ತಿಗೀತೆಗಳು ಇಷ್ಟ ಆಯ್ತು, ಭಾವಗೀತೆಗಳು ಇಷ್ಟ ಆಯ್ತು ಅಂತ ಹೇಳಿ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆಯವರು, ಹಾಗೆ ಗಾನಸುಮ ಪಟ್ಟಸೊಮ್ಮನಹಳ್ಳಿಯಿಂದ ಬೆಳಬೆಳಗ್ಗೆ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ನಿರೂಪಕರ ಧ್ವನಿಯನ್ನ ಕೇಳಿದ್ರೆ ಸ್ಟೇಷನ್ ಬದಲಾಯಿಸೋಕೇನೆ ನಮಗೆ ಮನಸ್ಸು ಬರಲ್ಲ. ಒಳ್ಳೊಳ್ಳೆಯ ಭಕ್ತಿಗೀತೆಗಳು ಮೂಡಿ ಬರುತ್ತೆ, ಭಾವಗೀತೆಗಳು ಕೇಳುತ್ತೆ, ನೀತಿಯುಕ್ತ ಮಾತುಗಳನ್ನು ಕೇಳ್ತಾ ಮನಸ್ಸು ತಣಿಯತ್ತೆ. ಥ್ಯಾಂಕ್ ಯು ವಿವಿಧ ಭಾರತಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಸಾರವಾದಂತಹ ಎಲ್ಲ ಗೀತೆಗಳು ನಮಗೆ ತುಂಬ ಖುಷಿಯನ್ನು ಕೊಡುತ್ತೆ. ನಿಜಕ್ಕೂ ಬೆಳಗಿನ ಒಂದು ಭಕ್ತಿಗೀತೆಗಳು ನಮ್ಮ ಮನಸ್ಸಿಗೆ

ಶಕ್ತಿಯನ್ನು ತುಂಬುವಂಥದ್ದು ಅಂತ ಹೇಳಿ ವರಲಕ್ಷ್ಮಿ ಪಿಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎತ್ತೆತ್ತ ನೋಡಿದರೆ ಅತ್ತ ಅನ್ನುವಂತಹ ಭಕ್ತಿಗೀತೆ ನಮ್ಮ ಮನಸ್ಸಿಗೆ ತುಂಬ ಖುಷಿಯನ್ನು ನೆಮ್ಮದಿಯನ್ನು ನೀಡಿತು ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವೇಶ್ವರರ ವಚನ ಇದು. ಹೌದು, ಎಲ್ಲ ಬಸವೇಶ್ವರರ ವಚನಗಳಲ್ಲಿ ಒಂದು ನೀತಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅಲ್ವಾ. ವಚನಗಳ ಒಂದು ಪ್ರಭಾವವು ಹಾಗೆ ವೈಶಿಷ್ಟ್ಯತೆಯೇ ಅಂಥದ್ದು ಸಮಾಜಕ್ಕೆ ನೀಡುವಂತಹ ಒಂದು ಶಕ್ತಿಯುತವಾದ ಸಂದೇಶಗಳು ಆ ಒಂದು ವಚನದಲ್ಲಿ ವಚನಕಾರರು ನಮ್ಮೆಲ್ಲರಿಗೂ ಸಹ ಕಟ್ಟಿಕೊಟ್ಟಿರುವಂಥದ್ದು. ಹಾಗೆಯೇ ಮತ್ತಿನ್ಯಾರು ಬಹಳಷ್ಟು ಜನ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ, ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೌಡ್ಲೆ ರವಿಯವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕುರಿಗಳು ಸಾರ್ ಕುರಿಗಳು ನಿಸಾರ್ ಅಹಮದ್ ಅವರ ರಚನೆ ಅಲ್ವಾ, ಆ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದು ನಮಗೆ ಸಂದೇಶವನ್ನು ನೀಡಿತು ಅಂತ ಹೇಳಿ. ಹಾಗೆ ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ಭಾವಗೀತೆ ಕುರಿಗಳು ಸಾರ್ ಕುರಿ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು. ಪೂರ್ಣವಾಗಿ ಯಾವತ್ತೂ ಸಹ ನಾನು ಕೇಳಿರಲಿಲ್ಲ, ಈ ದಿನ ಶುಭೋದಯ ಕರ್ನಾಟಕದಲ್ಲಿ ಕೇಳಿ ಎಂತಹ ಅರ್ಥಪೂರ್ಣ ಕವಿತೆ ಇದು ಅಂತ ಹೇಳಿ ಅನ್ನಿಸ್ತು. ಧನ್ಯವಾದ ನಿಮಗೆ ಅಂತ ಹೇಳಿ ಸಂದೇಶವನ್ನು ಎನ್ ಕೃಷ್ಣಮೂರ್ತಿಯವರು ಹನುಮಂತ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದರೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಸಮಯ 8:08 ವಾರ್ತಾ ವಾಚಕರು ಸಿದ್ಧರಾಗಿದ್ದಾರೆ. ಯಾವ ಒಂದು ವಾರ್ತೆಗಳನ್ನು ಸಮಾಚಾರವನ್ನು ನಿಮಗೆ ಈಗ ನೀಡ್ತಾರೆ ಬನ್ನಿ ಕೇಳೋಣ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ನಮ್ಮೆಲ್ಲರ ಮನೆಯಲ್ಲಿ ಭಕ್ತಿಗಾಗಿ ದೇವರ ಕೋಣೆ ಇರುವಂತೆ ಪುಸ್ತಕಕ್ಕೂ ಮೀಸಲು ಜಾಗ ಇರಲಿ, ಪುಸ್ತಕ ಕೋಣೆ ಇರಲಿ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾದ ಡಾ ಮಾನಸ ಅವರು ಸಲಹೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ನಿನ್ನೆ ಏರ್ಪಡಿಸಲಾಗಿದ್ದ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದಡಿ ಪುಸ್ತಕ ಪ್ರದರ್ಶನಕ್ಕೆ ದೀಪ ಬೆಳಗಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತಾರಾ ಶೆಟ್ಲರ್ ಪಿವಿ ಸಿಂಧು ತಮ್ಮ ಆರಂಭಿಕ ಪಂದ್ಯದಲ್ಲಿ ಕಠಿಣ ಸವಾಲನ್ನು ಜಯಿಸಿ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

8:45 ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಭಾಗಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಕಣ್ಣಲ್ಲೇ ಬಚ್ಚಿಡಲ, ಎಂಥ ಚಂದದ ಸಾಹಿತ್ಯ ಅಲ್ವಾ. ತನ್ನ ಪ್ರೀತಿ ಪಾತ್ರರನ್ನು ನನ್ನ ಕಣ್ಣಲ್ಲೇ ಮುಚ್ಚಿಟ್ಕೊಂಡು ಬಿಡ್ತೀನಿ, ಬಚ್ಚಿಟ್ಕೊಂಡು ಬಿಡ್ತೀನಿ, ಅವನು ಬೇರೆ ಯಾರಿಗೂ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಆ ಒಂದು ಪ್ರೀತಿಯ ಆಪ್ತತೆ, ಆ ಒಂದು ಇಂಟಿಮೆಸಿ ಅಂತ ನಾವು ಹೇಳ್ತೀವಿ ನೋಡಿ, ಆ ಒಂದು ಇಂಟಿಮೆಸಿಯನ್ನು ಈ ಒಂದು ಸಾಲಿನಲ್ಲಿ ನಾವು ಕಾಣಬಹುದು. ಇಂತಹ ಚಂದದ ಒಂದು ಗೀತೆಯನ್ನು, ರೊಮ್ಯಾಂಟಿಕ್ ಗೀತೆಯನ್ನು ಬರೆದಂಥವರು ವಿ ನಾಗೇಂದ್ರ ಪ್ರಸಾದ್ ಅವರು. ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆಯಲ್ಲಿ ಸೋನು ನಿಗಮ್ ಹಾಗೂ ಶ್ರೀಯಾ ಘೋಷಾಲ್ ಅವರ ಸುಂದರವಾದ ದನಿಗಳಲ್ಲಿ ಮೂಡಿಬಂತು ಅಂಬರೀಷ ಚಿತ್ರದ ಹಾಡು. ಈಗ ಮತ್ತೊಂದು ಎನರ್ಜೆಟಿಕ್ ಹಾಡು, ಹೌದು, ಬೆಳ್ಳಂ ಬೆಳಗ್ಗೆ ಎನರ್ಜಿ ತರುವಂತಹ ಈ ಒಂದು ಗೀತೆ ಗೆದ್ದ ಮಗ ಚಿತ್ರದಿಂದ ಮೂಡಿಬರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರು, ಹಾಗೆ ಸಂಗಡಿಗರ ಧ್ವನಿಗಳಲ್ಲಿ ದೊಡ್ಡ ರಂಗೇಗೌಡರ ರಚನೆ ಇದೆ, ಚಕ್ರವರ್ತಿಯವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

0: enhancing the genetic diversity of tigers in Odisha's Simlipal Tiger Reserve. Has reserved major boosting, adding a proud chapter to Odisha's natural resources and wildlife conservation efforts. With that, it's back to you, Shogun.
1: Thank you, Subhadra. And now before we end the bulletin, the headlines once again. Venezuela's acting President Delcy Rodriguez to be on a five-day visit to India beginning today. Senior Congress leader D.K. Shivkumar to be sworn in as Chief Minister of Karnataka this afternoon. West Bengal Chief Minister Suvendu Adhikari to launch Annapurna Yojana to provide 3,000 rupees every month to eligible women in the state today. Bangladesh Foreign Minister Khalilur Rahman elected President of 81st Session of UN General Assembly. External Affairs Minister Dr. S. Jaishankar congratulates him. And in women's cricket, host England beat India by 6 wickets in third and final T20 International to seal 3-match series 2-1. And with that, we end the morning news. Have a nice day.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:30:10.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ನಿನ್ ಮುಂದೆ ಆರತಿ ಆಗ್ತೀನಿ.
1: ಏ ರಾಜಿ, ಈ ಗಾಳಿ ಜೋರಾಗಿ ಬೀಸಿದ್ರೆ ಗಂಧದ ಗೊಂಬೆ ಆಗಿರೋ ನೀನು ಎಲ್ಲಿ ಸೌದೋಗ್ತೀಯೋ ಅಂತ ಭಯ ಆಗ್ತಿದೆ. ಸಕ್ಕರೆ ಬೊಂಬೆ ತರ ಇರೋ ನಿನ್ನ ಈ ಇರುವೆಗಳು ಎಲ್ಲಿ ಮುಚ್ಚಿ ತಿಂದಾಕುತ್ತೋ ಅಂತ

0: ನಾನ್ ಕಲ್ಲಿಡ್ವಿ ಬಿದ್ದು ಒಡೆದೋದ್ರು ನಾನಿರೋದು ನಿನ್ ಹೃದಯದೊಳಗೆ ಅಲ್ವಾ? ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರಲ್ಲೂ ಪ್ರೀತಿಯ ಪ್ರತಿಬಿಂಬ ಆಗಿ ನಿಂಗ್ ಕಾಣಿಸ್ತಾನೆ ಇರ್ತೀನಿ.
1: ರಾಜಿ, ನೀನ್ ಸ್ವರ್ಗ ಅನ್ನೋ ತವರ್ ಮನೆಯಿಂದ ಹಿಡಿದು ಭೂಮಿ ಬಂದೆ ಅಂತ ಆ ಮೂಡುಗಳು ಕಣ್ಣೀರ್ ಹಾಕಿದ್ರೆ ಮಣ್ಣಿನ ಗೊಂಬೆ ಆಗಿರೋ ನೀನು ಎಲ್ಲಿ ಕರ್ಗ ಹೋಗ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಆ ರವಿ ಮೇಲ್ ಬಂದು ನಿನ್ ಸೌಂದರ್ಯ ನೋಡಿದ್ರೆ ಮಂಜಿನ ಗೊಂಬೆ ಆಗಿ

ಮಿಂಚು ಹುಳ ಮಿಂಚದಿರು ಮಿಂಚು ಕನಿ ಹಾರದಿರು ಅನ್ನುವಂತಹ ಹಾಡಾಗಿತ್ತು ಇದು. ಹೌದು, ಈಗಂತೂ ಮಳೆಗಾಲ. ಈ ಊರ ಕಡೆ ಹೋಗ್ಬಿಟ್ರಂತೂ ಹೊಲಗಳಲ್ಲಿ ರಾತ್ರಿ ಹೊತ್ತು ಈ ಮಿಂಚು ಹುಳಗಳದೇ ದರ್ಬಾರು. ಏನಪ್ಪ ಇದು ಮಿನುಕ್ತಾ ಇದೆ, ಮಿನುಕ್ತಾ ಮಿನುಕ್ತಾ ನಮ್ಮ ಹತ್ರನೇ ಬರ್ತಾ ಇದೆ ಅನ್ನುವಂತಹ ಅಚ್ಚರಿ ಮೂಡಿಸುತ್ತೆ ಮಕ್ಕಳಿಗೆ. ಈ ಒಂದು ಮಧುರವಾದ ಅನುಭವ ನಿಮ್ಮದು ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಹಳ್ಳಿಗಾಡು ಪ್ರದೇಶಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಲೇಬೇಕು. ಹಾಗೆಯೇ ನೋಡಿ, ಮಾತಾಡ್ತಾ ಮಾತಾಡ್ತಾ ಹಾಡನ್ನು ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೇನೆ ತಿಳಿಯಲಿಲ್ಲ. ಈ ಒಂದು ಗೀತೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

9:02:44 ಸಮಯ ಇದು. ಈ ಸಮಯ ಇಂದಿನ ವಿಶೇಷದ ಸಮಯ. ಹೌದು, ಏನು ಇಂದಿನ ವಿಶೇಷ? ಬೆಳಗಿನಿಂದಲೂ ವಾರ್ತಾ ಪ್ರಸಾರವನ್ನು ಕೇಳ್ತಾ ಇದ್ರೆ ಎಲ್ಲರಿಗೂ ಸಹ ತಿಳಿದು ಹೋಗಿರುತ್ತೆ. ಹೌದು, ಈ ದಿನ ವಿಶ್ವ ಬೈಸಿಕಲ್ ದಿನ. ಬೈಸಿಕಲ್ ಅನ್ನೋದು ಕೇವಲ ವಾಹನ ಅಷ್ಟೇ ಅಲ್ಲ, ಎಲ್ಲರಿಗೂ ಸಹ ಒಂದು ಬಾಲ್ಯದ ನೆನಪನ್ನು ತರುವಂಥದ್ದು. ಸೈಕಲ್ ಬಂಡಿ ಉರುಳ್ತಾ ಉರುಳ್ತಾ ಅಚ್ಚರಿಯನ್ನು ನಮ್ಮೆಲ್ಲರಿಗೂ ಸಹ ನೀಡುವಂಥದ್ದು. ಈ ಒಂದು ನಾಸ್ಟಾಲ್ಜಿಕ್ ವಿಷಯದ ಕುರಿತಾಗಿ ಮಾತನಾಡ್ತಾ, ಇಂದಿನ ವಿಶೇಷದ ಕುರಿತಾಗಿ ತಿಳ್ಕೊಳ್ತಾ, ಹಾಗೆ ಬೈಸಿಕಲ್ ಗೀತೆಗಳೊಂದಿಗೆ ಸಾಗತ್ತೆ ಇಂದಿನ ವಿಶೇಷ ಕಾರ್ಯಕ್ರಮ. ಕೇಳ್ತಾ ಇರಿ, ಜೊತೆಯಾಗಿರಿ 101.3 ಹೌದು 102.9 FM ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಚೂರಿ ಚಿಕ್ಕಣ್ಣ ಚಿತ್ರದ ಹಾಡಾಗಿತ್ತು ಇದು. ಎಸ್ ಜಾನಕಿಯವರ ಧ್ವನಿ ಹಾಗೆ ಎಲ್ ಆರ್ ಈಶ್ವರಿಯವರ ಧ್ವನಿಗಳು ಈ ಒಂದು ಹಾಡಿನಲ್ಲಿ ಇತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಈ ಸೈಕಲ್ ಸವಾರಿ ಅನ್ನೋದು ಯಾಕೆ ನಮ್ಮ ಒಂದು ನೆನಪಿನಲ್ಲಿ ಅಷ್ಟೊಂದು ಆಳವಾಗಿ ಸೇರ್ಕೊಂಡು ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಒಂದು ಮಗು ಮೊದಲು ಮಾಡುವಂತಹ ಸವಾರಿ, ತಾನೇ ತಾನಾಗಿ ಮೊದಲು ಮಾಡುವಂತಹ ಸವಾರಿ ಅಂತ ಹೇಳಿದ್ರೆ ಸೈಕಲ್ ಸವಾರಿ. ಎಲ್ರಿಗೂ ಕೂಡ ನೆನಪಿರಬಹುದು, ಆಗೆಲ್ಲ ಮೂರು ಚಕ್ರದ ಸೈಕಲ್ಗಳು ಸಿಗ್ತಾ ಇತ್ತು, ಈಗಲೂ ಕೂಡ ಸಿಗುತ್ತೆ. ಮಕ್ಕಳು ಸ್ವಲ್ಪ ಪುಟ್ ಪುಟ್ಟ ಹೆಜ್ಜೆನ ಇಡೋ ಹಾಗೆ ಆದ ಕೂಡ್ಲೇ ಮನೆಗೆ ಆ ಒಂದು ಪ್ಲಾಸ್ಟಿಕ್ ಸೈಕಲ್ ಬಂದುಬಿಡ್ತಾ ಇತ್ತು. ಅದರ ಮೇಲೆ ಕೂತ್ಕೊಂಡು ಮನೆಯಲ್ಲೇ ದೊಡ್ಡವರು ಅದನ್ನು ತಳ್ಳೋದು, ಹಾಗೆ ಸ್ವಲ್ಪ ಮಗು ಒಂದು 2 ವರ್ಷ ಆಗ್ತಿದ್ದ ಹಾಗೆಯೇ ಅದನ್ನು ಪೆಡಲ್ ಮಾಡೋದು ಮಾಡ್ತಾ ಇತ್ತು. ಹಾಗೆಯೇ ಆ ಚಿತ್ರಗಳು ಆ ಸಮಯದಲ್ಲಿ ಸ್ಟುಡಿಯೋದಲ್ಲೂ ಕೂಡ ಹೋಗಿ ತೆಗೆಸಿರುವಂಥದ್ದು. ಎಷ್ಟೋ ಮನೆಗಳಲ್ಲಿ ಆ ಸೈಕಲ್ ಮೇಲೆ ಕೂಟಂತಹ ಪುಟ್ಟ ಮಗುವಿನ ಚಿತ್ರಗಳು ಈಗಲೂ ಕೂಡ ಇರಬಹುದು. ನೀವು ಸಹ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಒಂದು ಪಟವನ್ನು ಈ ದಿನ ನೋಡಿ ಸಂಭ್ರಮಿಸಬಹುದು. ಎಂಥ ಒಂದು ಚಂದದ ಅನುಭವವನ್ನು ಕೊಡುವಂಥದ್ದಲ್ವ ಸೈಕಲ್ ಸವಾರಿ ಅಂದ ಕೂಡಲೇ ಹಬ್ಬ. ಏನೆಲ್ಲ ನೆನಪುಗಳು ನಮ್ಮಲ್ಲಿ ಬಂದುಬಿಡುತ್ತೆ. ಹಾಗೆಲ್ಲ ಈಗಿನಂತೆ ಎಲ್ಲ ವಸ್ತುಗಳು ಮಕ್ಕಳಿಗೆ ಸುಲಭವಾಗಿ ಸಿಗ್ತಾ ಇರಲಿಲ್ಲ, ಸೈಕಲ್ ಕೂಡ. ಹಾಗಾಗಿನೇ ಮನೆಗೆ ಯಾರಾದರೂ ಬಂದರೆ ಆ ಸೈಕಲ್ನ ಎತ್ಕೊಂಡು ಸವಾರಿ ಮಾಡೋದಕ್ಕೆ ತಗೊಂಡು ಓಡಿ ಹೋಗುವಂಥದ್ದು. ಹಾಗೆಯೇ ಮಕ್ಕಳೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಕೊಂಡು ಬಾಡಿಗೆ ಸೈಕಲ್ ತೊಗೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ನಾನು 5 ನಿಮಿಷ, ನೀನು 10 ನಿಮಿಷ ಅಂತ ಹೇಳಿ ಆ ಸೈಕಲನ್ನು ಹೊಡೆಯುವಂಥದ್ದು ಎಲ್ಲವೂ ಕೂಡ ಇರ್ತಾ ಇತ್ತು. ಅದೆಲ್ಲ ಎಷ್ಟೊಂದು ಸಂತೋಷವನ್ನು ನೀಡ್ತಾ ಇತ್ತು ಅಂತ ಹೇಳಿದ್ರೆ, ಹಾಗೆಯೇ ನಮಗೆ ನಮ್ಮ ಎತ್ತರದ ಸೈಕಲ್ಲೇ ಬೇಕು ಅಂತ ಇರ್ತಾ ಇರಲಿಲ್ಲ. ಹಾಗೆಲ್ಲ ದೊಡ್ಡವರು ದೊಡ್ಡ ಸೈಕಲ್ಗಳಲ್ಲಿ ಬಂದರೆ ಆ ಸೈಕಲ್ಗಳನ್ನು ತಗೊಂಡು ಕತ್ತರಿ ಹೊಡೆಯೋದು ಅಂತ ಹೇಳಿ, ಅಂದರೆ ಸೀಟ್ ಮೇಲೆ ಕೂತ್ಕೊಳ್ಳದೆ ಬರೀ ಪೆಡಲ್ ಮೇಲೆ ಕಾಲು ಹಾಕಿ ಹ್ಯಾಂಡಲನ್ನು ತಿರುಗಿಸ್ತಾ ಸೈಕಲ್ ಸವಾರಿ ಮಾಡ್ತಾ ಇದ್ದು. ಅಬ್ಬ, ಎಷ್ಟೊಂದು ಸಂತೋಷವನ್ನು ಕೊಡ್ತಾ ಇದ್ದಂತಹ ದಿನಗಳು ಅದು ಅಲ್ವಾ. ಸೈಕಲ್ ಸವಾರಿ ಅಂದ್ರೇ ಅಷ್ಟೇ, ಬರೀ ಅದು ಸವಾರಿ ಅಷ್ಟೇ ಅಲ್ಲ, ನಮಗೆ ಹಳೆಯ ನೆನಪುಗಳನ್ನು ಕೊಡುವಂತಹ ದಿನ ಕೂಡ ಈ ದಿನ, ವಿಶ್ವ ಬೈಸಿಕಲ್ ದಿನ.

ಗಾಳಿ ಮಾತು ಚಿತ್ರದ ಈ ಸುಂದರ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು, ಶಿವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಈ ಹಾಡಲು ಅಷ್ಟೇ ಅಲ್ವಾ, ಹಳ್ಳಿ ಬದುಕಿನಲ್ಲಿ ಹೇಗೆ ಸೈಕಲ್ ಅನ್ನೋದು ಬೆಸತ್ಕೊಂಡಿರುತ್ತೆ ಅನ್ನುವಂಥದ್ದನ್ನು ನಾವಿದರಲ್ಲಿ ಕಾಣಬಹುದು. ಜುಬ್ಬವನ್ನು ತೊಟ್ಟಂತಹ ಜೈ ಜಗದೀಶ್ ಅವರು, ಹೌದು ಶ್ರೀಮಂತನ ಮಗನಾಗಿದ್ದರೂ ಕೂಡ ಸಿಂಪಲ್ಲಾಗಿ ಆ ಸೈಕಲನ್ನು ತುಳ್ಕೊಂಡು ಹಳ್ಳಿ ಜನರ ಜೊತೆ ಬೆರೆತು ತಮ್ಮ ಹಳೆಯ ನೆನಪುಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಈ ಒಂದು ಗೀತೆಯಲ್ಲಿ ನಾವು ಕಾಣಬಹುದು. ಹೌದು, ಸೈಕಲ್ ಸವಾರಿ ಅಂದ್ರೇ ನಮಗೆ ಹಳೆಯ ನೆನಪುಗಳನ್ನು ಕೊಡುವಂಥದ್ದು. ಸಾಮಾನ್ಯವಾಗಿ ಹಳೆಯ ಬೆಂಗಳೂರಿನ ಚಿತ್ರಗಳನ್ನು ಈಗ ನಮಗೆ ನೋಡಿದಾಗ ಆ ರೋಡುಗಳಲ್ಲಿ ಸೈಕಲ್ಗಳು ಎಷ್ಟೊಂದು ಹೋಗ್ತಾ ಇರುತ್ತೆ ಅಲ್ವಾ. ಆಗೆಲ್ಲ ತಮ್ಮ ಕಚೇರಿಗಳಿಗೆ, ಕೆಲಸಗಳಿಗೆ ಈ ಸಾಮಾನ್ಯರು ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ ಅಂತ

ಸೈಕಲನ್ನು ಓಡಿಸೋದಕ್ಕೆ ಅದು ಒಂದು ವಾಹನ, ಆದರೆ ಓಡಿಸೋದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ. ಜೊತೆಗೆ ಇಷ್ಟೇ ವಯಸ್ಸಾಗಿರಬೇಕು. ಈಗೆಲ್ಲ ನಾವು ವಾಹನದ ಪರವಾನಗಿನ ತಗೋಬೇಕು ಅಂತ ಹೇಳಿದ್ರೆ ವಯಸ್ಸಿನ ಮಿತಿ ಇದೆ, ಆದರೆ ಸೈಕಲ್ ಸವಾರಿಗೆ ಮಿತಿ ಇರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಸೈಕಲ್ಗಳನ್ನು ಕೊಡಿಸ್ತಾ ಇದ್ರು, ಈಗಲೂ ಕೂಡ ಕೊಡಿಸ್ತಾರೆ. ಆದರೆ ಈಗ ಮಕ್ಕಳು ಸೈಕಲ್ ಓಡಿಸಿದ್ರೆ ಪೋಷಕರಿಗೆ ಆತಂಕ, ಯಾಕಂತ ಹೇಳಿದ್ರೆ ಅಷ್ಟೊಂದು ವಾಹನಗಳು ನಮ್ಮ ನಗರಗಳಲ್ಲಿ ಇರುತ್ತೆ. ಮಕ್ಕಳಿಗೆ ಹೋಗೋದಕ್ಕೆ ಸುರಕ್ಷಿತವಾಗಿದೆಯಾ ಅನ್ನೋ ಹಾಗೆ ಯೋಚಿಸುವಂತಹ ಪರಿಸ್ಥಿತಿ ನಮ್ಮ ಪೋಷಕರದಾಗಿರುತ್ತೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಈಗಲೂ ಕೂಡ ಸೈಕಲ್ ಸವಾರರಿಗೆ ಅಂತಲೇ ಒಂದು ಲೇನ್ ಇರುತ್ತೆ, ಅವರು ಸುರಕ್ಷಿತವಾಗಿ ಸೈಕಲ್ನಲ್ಲಿ ಹೋಗಿ ಓಡಾಡಿಕೊಂಡು ಬರಬಹುದು. ಮತ್ತಷ್ಟು ಮಾಹಿತಿ ಹಾಗೆ ಮಾತುಗಳು, ಹಳೆಯ ನೆನಪುಗಳು ಇಂದಿನ ವರ್ಲ್ಡ್ ಬೈಸಿಕಲ್ ಡೇ ಕುರಿತಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇದೆ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 9:42 ಸೆಕೆಂಡುಗಳು.

ಸೈಕಲ್ ಸವಾರಿಯ ಗೀತೆ ಅಂದ್ಕೂಡಲೇ ಈ ಹಾಡು ಮೊದಲಿಗೆ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಇಡೀ ಹಾಡನ್ನು ಡಾಕ್ಟರ್ ರಾಜ್ ಅವರು ಹಾಗೆ ಗಾಯತ್ರಿ ಅವರು ಸೈಕಲ್ ತುಳಿತಾನೇ ಹಾಡ್ತಾ ಹೋಗುವಂಥದ್ದು ಈ ಹಾಡು. ಹಾಗಾಗಿ ಈ ಒಂದು ಗೀತೆ ಅಂದರೆ ಸೈಕಲ್ ಸವಾರಿ ಅಂದ್ಕೂಡ್ಲೇ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಹಾಗೆಯೇ ಈ ಒಂದು ರಾಗ ಸಂಯೋಜನೆ ಇರಬಹುದು, ಸಾಹಿತ್ಯ ಇರಬಹುದು, ಎಲ್ಲವೂ ಕೂಡ ಮಧುರವಾಗಿ ಇರುವಂಥದ್ದು, ಚೆಂದವಾಗಿ ಇರುವಂಥದ್ದು ಈ ಹಾಡಿನಲ್ಲಿ. ಹಾಗಾಗಿನೇ ಈಗಲೂ ಕೂಡ ಜನರ ಮನದಲ್ಲಿ ಉಳಿದುಕೊಂಡಿರುವಂತಹ ಗೀತೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೈಕಲ್ ಸವಾರಿ ಅಂದ್ಕೂಡ್ಲೇ ಎಷ್ಟೆಲ್ಲ ನೆನಪುಗಳು ನಮಗೆ ಬಂದು ಹೋಗ್ಬಿಡುತ್ತೆ ಅಲ್ವಾ. ಆ ಸಮಯದಲ್ಲಿ ಸೈಕಲ್ ಸವಾರಿ ಮಾಡೋದು ಅಂತ ಹೇಳಿದ್ರೇ ಖುಷಿ. ಅದರಲ್ಲೂ ಮೊದಲ ಬಾರಿಗೆ ಸರಿಯಾಗಿ ಹ್ಯಾಂಡ್ಲು ಮಾಡೋದು ಕಲ್ತ್ಬಿಟ್ಟಾಗ ಏನೋ ಒಂದು ನಾವು ಸಾಧನೆ ಮಾಡಿದ್ವಿ ಎನ್ನುವಂತಹ ಸಂತೋಷ ನಮ್ಮದಾಗಿರ್ತಾ ಇತ್ತು. ಯಾಕಂತ ಹೇಳಿದ್ರೆ ಸೈಕಲ್ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕಲಿಯೋವರೆಗೂ ಅದೆಷ್ಟು ಸಾರಿ ಬಿದ್ದಿರ್ತೀವೋ ಎದ್ದಿರ್ತೀವೋ ನಮಗೆ ಗೊತ್ತಿರೋದಿಲ್ಲ. ಆದರೂ ಕೂಡ ನಾನು ಸೈಕಲ್ ಕಲೀಲೇಬೇಕು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲ ಸೈಕಲ್ ಹೊಡಿತಿದ್ದಾರೆ, ನಾನು ಕಲಿಬೇಕು. ಹಾಗೆ ಒಗ್ಗಟ್ಟು ಕೂಡ ನನಗೆ ಬರ್ತಿದೆ, ಬಾ ನಿಂಗೆ ಹೇಳ್ಕೊಡ್ತೀನಿ ಎಷ್ಟೊತ್ತು ಸೈಕಲ್ ಕಲಿಯೋದು ಅಂತ ಹೇಳುವಂಥದ್ದು, ಹುರಿದುಂಬಿಸುವಂಥದ್ದು. ಹಾಗೆ ಮಾಡ್ತಾ ಮಾಡ್ತಾ ಬ್ಯಾಲೆನ್ಸಿಂಗ್ ಬಂದು ಚೆನ್ನಾಗಿ ಸೈಕಲ್ ಹೊಡೆದ್ಬಿಟ್ರಂತೂ ಆಹಾ, ಹಕ್ಕಿ ಹಾಗೆ ಆಕಾಶದಲ್ಲಿ ತೇಲಿದಂತಹ ಅನುಭವ ಆಗಿರ್ತಾ ಇತ್ತು. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅನುಭವ ಖಂಡಿತವಾಗಿಯೂ ಆಗೇ ಆಗಿರುತ್ತೆ ಅನ್ನುವಂತಹ ನಂಬಿಕೆ ನಮ್ಮದು. ಹಾಗೆಯೇ ಸೈಕಲ್ ಅಂತ ಹೇಳಿದ್ರೆ ಎಷ್ಟೊಂದು ಪ್ರೀತಿ, ಹೌದು ಇದು ನಂದು ಅನ್ನುವಂತಹ, ನನ್ನ ಸ್ವಂತದ್ದು ಅನ್ನುವಂಥದ್ದು. ಹಾಗೆ ಮನೆಯಲ್ಲಿ ಒಂದು ಸೈಕಲ್ ಇದ್ದರೆ ಈ ಹಬ್ಬಗಳಲ್ಲಿ, ಅದರಲ್ಲೂ ಆಯುಧ ಪೂಜೆಯಂತಹ ಹಬ್ಬಗಳಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸಿಂಗಾರ ಮಾಡಿ ಯಾರ ಸೈಕಲ್ ಚೆನ್ನಾಗಿರುತ್ತೆ ಅನ್ನುವಂಥದ್ದೆಲ್ಲ ಆ ಸಮಯದಲ್ಲಿ ನಡೀತಾ ಇತ್ತು. ಹಾಗೆಯೇ ಆ ಸಮಯದಲ್ಲೆಲ್ಲ ಈ ಟೆಂಟ್ಗಳಲ್ಲಿ ಸಿನಿಮಾಗಳು ಬಂದರೆ, ಹಾಗೆ ನಾಟಕಗಳು ಬಂದರೆ ಸೈಕಲಲ್ಲಿ ಕೂತ್ಕೊಂಡೇ ಅದರ ಒಂದು ಬ್ಯಾನರನ್ನು ಇಟ್ಕೊಂಡು ಪ್ರಚಾರ ಮಾಡುವಂಥದ್ದು ಕೂಡ ಮಾಡ್ತಾಯಿದ್ರು. ಅದಕ್ಕೊಂದು ಡಬ್ಬವನ್ನು ಕಟ್ಟಿ ಆ ಸೈಕಲ್ ತುಳಿತಾ ಇದ್ದ ಹಾಗೆಯೇ ಅದರಲ್ಲಿ ಒಂದು ರೀತಿ ಶಬ್ದ ಬರ್ತಾ ಇತ್ತು. ಆ ಶಬ್ದ ಬಂತು ಅಂತ ಹೇಳಿದ್ರೆ ಓ, ಪಬ್ಲಿಸಿಟಿ ಮಾಡೋದಕ್ಕೆ ಏನೋ ಒಂದು ಬಂದಿದೆ ಅಂತ ಹೇಳಿ ಎಲ್ಲರೂ ಹೊರಗಡೆ ಬಂದು ನೋಡುವಂಥದ್ದು ಕೂಡ ಆ ದಿನಗಳಲ್ಲಿ ಇರ್ತಾ ಇತ್ತು. ಇವೆಲ್ಲ ನೆನಪು ಮಾಡಿಕೊಂಡಾಗ ಎಷ್ಟೊಂದು ಒಂದು ರೀತಿ ಮನಸ್ಸಿಗೆ ಆನಂದವನ್ನು ನೀಡುವಂಥದ್ದಲ್ವಾ. ಈ ಎಲ್ಲವೂ ಸಹ ಇಂದಿನ ದಿನ ನಾವು ವಿಶ್ವ ಸೈಕಲ್ ದಿನದ ಪ್ರಯುಕ್ತ ನೆನಪು ಮಾಡ್ಕೊಳ್ತಾ ಸಾಕ್ತಾ ಇದ್ದೀವಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನು ಸೈಕಲ್ ಅನ್ನುವಂಥದ್ದು ಇದೆಯಲ್ಲ, ನಿಜಕ್ಕೂ ಎಷ್ಟು ಒಳ್ಳೆಯ ನಮ್ಮ ಸ್ನೇಹಿತ ಅಂತ ಹೇಳಿ ನೀವು ಹೇಳಬಹುದು ಅಂತ ಹೇಳಿದ್ರೆ, ಪರಿಸರ ಸ್ನೇಹಿತ ಕೂಡ ಹೌದು ಇದು. ಯಾಕಂತ ಹೇಳಿದ್ರೆ ನಾವು ತಲುಪುವಂತಹ ಚಿಕ್ಕ ಪುಟ್ಟ ಒಂದು ಶಾರ್ಟ್ ಡಿಸ್ಟೆನ್ಸ್ ಇದ್ದಾಗ ಸೈಕಲ್ನಲ್ಲೇ ನಾವು ಆರಾಮಾಗಿ ಕ್ರಮಿಸಬಹುದು. ಯಾವುದೇ ಒಂದು ಮಾಲಿನ್ಯವನ್ನು ಉಂಟು ಮಾಡದಂತಹ ಶುದ್ಧವಾದಂತಹ ಸಾರಿಗೆ ಸಾಧನ ಅಂತ ಹೇಳಿದ್ರೆ ಸೈಕಲ್. ಪರಿಸರ ಸಂರಕ್ಷಣೆಗೆ ಹೆಚ್ಚು ನೆರವನ್ನು ನೀಡುವಂಥದ್ದು ಇದು. ಹಾಗೆಯೇ ಸೈಕಲ್ ಹೊಡೆಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತಂತೆ. ಯಾಕಂದರೆ ನಿಯಮಿತವಾದ ಸೈಕ್ಲಿಂಗ್ ಅಭ್ಯಾಸ ನಮ್ಮ ದೇಹದ ತೂಕವನ್ನು ನಿಯಂತ್ರಣ ಮಾಡುತ್ತೆ, ಸ್ನಾಯುಗಳನ್ನು ಬಲಪಡಿಸುತ್ತೆ, ಹಾಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ, ಜೊತೆಗೆ ಮಂಡಿಗೂ ಕೂಡ ಬಲವನ್ನು ನೀಡುವಂಥದ್ದು ಸೈಕಲ್ ಸವಾರಿ ಅಂತ ಹೇಳಿ ಹೇಳಲಾಗುತ್ತೆ.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ವಿಶ್ವ ಬೈಸಿಕಲ್ ದಿನ ಈ ದಿನ ಆ ದಿನದ ಕುರಿತಾಗಿ ನಾವು ಮಾತನಾಡ್ತಾ ಸಾಕ್ತಾ ಇದ್ದೀವಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಇನ್ನು ಸೈಕಲ್ ದಿನದ ಆಚರಣೆ ಯಾಕೆ ಅಂತ ಹೇಳಿದ್ರೆ, ಬೈಸಿಕಲ್ನ ಸರಳತೆ, ಕೈಗೆಟುಕುವಂತಹ ವೆಚ್ಚ, ನೋಡಿ ಇದು ತುಂಬ ಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ ಎಲ್ಲರೂ ಸಹ ಕೊಂಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ ಈ ಸೈಕಲನ್ನು ಕೊಂಡ್ಕೊಳ್ಳೋದಕ್ಕೆ. ಯಾಕಂತ ಹೇಳಿದ್ರೆ ಕೈಗೆಟುಕುವಂತಹ ಒಂದು ದರದಲ್ಲಿ ಈ ಸೈಕಲ್ಗಳು ಸಿಗುತ್ತೆ. ಪರಿಸರ ಸ್ನೇಹಿ ಗುಣ ಇದೆ, ಆರೋಗ್ಯದ ಪ್ರಯೋಜನಗಳು ಇದೆ. ಈ ಎಲ್ಲದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸೋಕೆ ಅಂತ ಹೇಳಿ ವಿಶ್ವಸಂಸ್ಥೆ 2018 ಈ ದಿನವನ್ನು ವಿಶ್ವ ಬೈಸಿಕಲ್ ದಿನ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡುತ್ತೆ. ಜೂನ್ 3 ಈ ದಿನ ವಿಶ್ವ ಬೈಸಿಕಲ್ ದಿನ. ಹಾಗೆ ಬೈಸಿಕಲ್ನ ಕುರಿತಾಗಿ ಕೆಲವೊಂದಷ್ಟು ನಮ್ಮ ಹಳೆಯ ನೆನಪುಗಳನ್ನು ನಾವು ಮಾಡ್ಕೊಳ್ತಾ ಸಾಕ್ತಾ ಇದ್ದೀವಿ. ಸೈಕಲ್ ಅಂದ ಕೂಡಲೇ ಈಗ ಹಿರಿಯ ನಾಗರಿಕರು ಆಗಿರುವಂತಹ ವ್ಯಕ್ತಿಗಳು ತಮ್ಮ ಒಂದು 60, 70, 80 ದಶಕದ ಕಾಲಘಟ್ಟಕ್ಕೆ ಮತ್ತೊಮ್ಮೆ ಹೋಗಿ ನೋಡಿದಾಗ ನೋಡಿ ತುಂಬ ಖುಷಿಯನ್ನು ಕೊಡುವಂತಹ ಒಂದು ಸಂಗತಿ ಈಗ ನೀವು ನೆನಪು ಮಾಡ್ಕೊಳ್ಬಹುದು. ಹೌದು, ನಿಮ್ಮ ಸಂಗಾತಿಯೊಂದಿಗಿನ ಸೈಕಲ್ ಸವಾರಿ ಎಷ್ಟೊಂದು ಸಂತೋಷ ಕೊಡ್ತಾ ಇತ್ತು ಅಲ್ವಾ? ಹಾಗೆಲ್ಲ ಸೈಕಲ್ ಇದ್ದಾಗ ತಮ್ಮ ಪ್ರೀತಿಪಾತ್ರರನ್ನು, ಅದರಲ್ಲೂ ತಮ್ಮ ಸಂಗಾತಿಯನ್ನು ಸೈಕಲ್ನಲ್ಲಿ ಕೂರಿಸ್ಕೊಂಡು ಸೈಕಲ್ ಸವಾರಿ ಮಾಡೋದು ಅಂತ ಹೇಳಿದ್ರೆ ಹಬ್ಬ ಏನೋ ಒಂದು ರೀತಿ ಸಂತೋಷವನ್ನು, ಅಂದರೆ ಹೇಳೋದಕ್ಕೆ ಆಗದೇ ಇರುವಂತಹ ಒಂದು ಸಂತೋಷವನ್ನು ಆ ಸೈಕಲ್ ಸವಾರಿ ಕೊಡ್ತಾ ಇತ್ತು. ಸೈಕಲ್ ಮುಂದೆಯೋ ಅಥವಾ ಹಿಂದೆ ಕ್ಯಾರಿಯರ್ ಮೇಲೋ ಅವರನ್ನು ಕೂಡಿಸ್ಕೊಂಡು ಸಿನಿಮಾಗಳಿಗೆ ಹೋಗುವಂಥದ್ದು ಎಷ್ಟೊಂದು ಚಂದದ ದಿನಗಳು ಅದು ಅಂತ ಹೇಳಿ ನೀವು ನೆನಪು ಮಾಡ್ಕೊಳ್ಬಹುದು ಈಗಲೂ ಕೂಡ. ಅಂತಹ ಒಂದು ಚಂದದ ಗೀತೆ ಇದೆ. ಹೌದು, ಬೆಂಕಿಯ ಬಲೆ ಚಿತ್ರದ ಈ ಗೀತೆನ ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ. ಲಕ್ಷ್ಮಿಯವರು, ಅನಂತ್ನಾಗ್ ಅವರು ಸೈಕಲ್ ಮೇಲೆ ಕೂತ್ಕೊಂಡು ಅವರು ಬಡವರಾದರೂ ಕೂಡ ಎಷ್ಟೊಂದು ಆನಂದವನ್ನು ಅನುಭವಿಸ್ತಾರೆ ಈ ಒಂದು ಹಾಡಿನಲ್ಲಿ ಅದು ನಮಗೆ ಗೊತ್ತಾಗತ್ತೆ. ಅಷ್ಟೇ ಒಂದು ಒಳ್ಳೆಯ ಸ್ವರ ಸಂಯೋಜನೆಯನ್ನು ನಮಗೆ ರಾಜನ್ ನಾಗೇಂದ್ರ ಅವರು ಈ ಗೀತೆಗೆ ಮಾಡಿದ್ದಾರೆ. ಚಿ ಉದಯಶಂಕರ್ ಅವರ ಚಂದದ ಸಾಹಿತ್ಯ ಇದೆ. ಎಸ್ ಜಾನಕಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅದ್ಭುತ ಕಂಠಸಿರಿಗಳು ಈ ಒಂದು ಗೀತೆಯಲ್ಲಿ ನಮಗೆ ಸಿಗುತ್ತೆ. ನಿನ್ನ ನಗುವು ಹೂವಂತೆ, ಎಷ್ಟೊಂದು ಒಳ್ಳೆಯ ಸಾಹಿತ್ಯ ಇರುವಂತಹ ಗೀತೆ ಬೆಂಕಿಯ ಬಲೆ ಚಿತ್ರದ್ದು. ಹೌದು, ನಿಮ್ಮ ಸೈಕಲ್ ಸವಾರಿಯನ್ನು, ನಿಮಗೆ ನಿಮ್ಮ ಸಂಗಾತಿಯೊಂದಿಗಿನ ಸೈಕಲ್ ಸವಾರಿಯನ್ನು ನೆನಪು ಮಾಡುವಂತಹ ಈ ಗೀತೆ ನಿಮಗಾಗಿ ವಿಶ್ವ ಬೈಸಿಕಲ್ ದಿನದ ವಿಶೇಷವಾಗಿ.

ಬೆಳಕು. ಹೌದು, ಸೈಕಲ್ ಸವಾರಿಯ ಒಂದು ಸಂತೋಷವೇ ಅಂಥದ್ದು, ಜಗವನ್ನೇ ಮರೆಸುವಂಥದ್ದು. ಎಲ್ಲರೂ ಕೂಡ ಈ ಒಂದು ಅನುಭವವನ್ನು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪಡ್ಕೊಂಡೇ ಪಡ್ಕೊಂಡಿರ್ತೀರ ಒಂದಾದರೂ ಬಾರಿ ಅಂತ ಹೇಳಿ ಅನಿಸಿಕೆ ನಮ್ಮದು. ವಿಶ್ವ ಬೈಸಿಕಲ್ ದಿನದ ಕುರಿತಾಗಿ ಮಾತು ಸಾಗ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9:17:15 ಈ ಸಮಯದಲ್ಲಿ ಇನ್ನು ಇಷ್ಟೆಲ್ಲ ಸಂತೋಷವನ್ನು ನೆನಪುಗಳನ್ನು ನೀಡಿರುವಂತಹ ಈ ಸೈಕಲ್ ಏನಿದೆ ಇದನ್ನು ಕಂಡು ಹಿಡಿದವರು ಯಾರು? ಹೌದು, ಆ ಮಹಾತ್ಮರನ್ನು ನಾವಿದನ್ನು ನೆನಿಲೇಬೇಕು ಅಲ್ವಾ? ಈ ಒಂದು ಸೈಕಲ್ನ ಆರಂಭಿಕ ಆವಿಷ್ಕಾರ ಆಗಿದ್ದು 1817 ಜರ್ಮನಿಯ ಬ್ಯಾರಲ್ ಕಾರ್ಲ್ ವಾನ್ ರೈಸ್ ಅನ್ನುವಂತಹ ವ್ಯಕ್ತಿ ಮೊದಲ ಬಾರಿಗೆ ಸೈಕಲ್ ಅಂತಹ ವಾಹನವನ್ನು ಕಂಡುಹಿಡಿತಾರೆ. ಆದರೆ ಇದಕ್ಕೆ ಪೆಡಲ್ ಇರಲಿಲ್ಲ, ಜನ ಕಾಲನ್ನು ಊರ್ಕೊಂಡು ಅದನ್ನು ತಳ್ಕೊಂಡು ಮುಂದೆ ಹೋಗಬೇಕಾಗಿತ್ತು. ಆನಂತರ 1860 ಫ್ರೆಂಚ್ ಆವಿಷ್ಕಾರರಾದಂತಹ ಪಿಯರಿ ಮಿಕಾ ಅನ್ನುವಂತಹ ಮತ್ತು ಪಿಯರಿ ಲಾಲೆಮೆಂಟ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿ ಸೈಕಲ್ಗಳಿಗೆ ಪೆಡಲ್ಗಳನ್ನು ಅಳವಡಿಸ್ತಾರೆ. ಆನಂತರ 1885 ಇಂಗ್ಲೆಂಡ್ನ ಜಾನ್ ಕೆಂಪ್ ಸ್ಟಾರ್ಲಿ ಮತ್ತು ಅನ್ನುವಂತಹ ವ್ಯಕ್ತಿ ಚೈನ್ ಮತ್ತು ಸಮಾನ ಗಾತ್ರದ ಚಕ್ರಗಳನ್ನು ಹೊಂದಿರುವಂತಹ ಸುರಕ್ಷಿತ ಬೈಸಿಕಲ್ಲನ್ನು ಆವಿಷ್ಕಾರಗೊಳಿಸ್ತಾರೆ. ಇದನ್ನು ಆಧುನಿಕ ಸೈಕಲ್ನ ಮೊದಲ ರೂಪ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನೋಡಿ, ಸೈಕಲ್ನ ಇತಿಹಾಸ ಹೇಗಿದೆ ಅಂತ ಹೇಳಿ ಸುಮಾರು 5 ವ್ಯಕ್ತಿಗಳ ಒಂದು ಕೈ ಇದರಲ್ಲಿ ಸೇರಿದೆ. ಅವರೆಲ್ಲರ ಒಂದು ಪರಿಶ್ರಮ ಹಾಗೆ ಆವಿಷ್ಕಾರದಿಂದ ಇಂದಿನ ಸೈಕಲ್ ಅಂದರೆ ಆಧುನಿಕ ಸೈಕಲ್ ಅಂತ ನಾವೇನು ಹೇಳ್ತೀವಿ ಅದು ಬಂದಿದೆ. ಸೈಕಲ್ ಅನ್ನೋದು ಎಷ್ಟೊಂದು ಒಂದು ಮಧುರವಾದ ನೆನಪುಗಳನ್ನು ಪ್ರತಿಯೊಬ್ಬರಿಗೂ ಸಹ ನೀಡಿದೆ. ಈಗಿನ ಮಕ್ಕಳು ಕೂಡ ಸೈಕಲಿಂದ ವಂಚಿತರಾಗಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ನಾವು ಸೈಕಲನ್ನು ಕೊಡಿಸ್ತೀವಿ. ಯಾಕಂತ ಹೇಳಿದ್ರೆ ಮೊದಲ ಅನುಭವ ತುಂಬ ಸುಂದರವಾದಂತಹ ಅನುಭವ ಆಗಿರುತ್ತೆ. ಮಕ್ಕಳಿಗೆ ಮೊದಲಿಗೆ 3 ಚಕ್ರ ಇರುವಂತಹ ಸೈಕಲ್ಲು, ಆನಂತರ ಬೆಳೀತಾ ಇದ್ದ ಹಾಗೆ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಹಿಂದೆ 2 ಚಕ್ರ ಇರುವಂತಹ ಸೈಕಲ್ಗಳು ಈಗ ಸಿಗುತ್ತೆ. ಇನ್ನು ದೊಡ್ಡವರಾದಮೇಲೆ ಸೈಕಲನ್ನು ಚೆನ್ನಾಗಿ ಹೊಡಿತಾರೆ ಅಂತ ಹೇಳಿದ್ಮೇಲೆ ಮಾರುಕಟ್ಟೆಯಲ್ಲಿ ತರಹೇವಾರಿ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರಲ್ಲ, ಆ ರೀತಿ ದುಡ್ಡ ಕೊಟ್ಟ ಹಾಗೆಲ್ಲ ಆಧುನಿಕ ಸೈಕಲ್ಗಳು ಸಿಗುತ್ತೆ. ಅಂತಹ ಸೈಕಲ್ಗಳು ಮಕ್ಕಳ ಒಂದು ಕೈಯನ್ನು ಸೇರುವಂಥದ್ದು. ಚಿಕ್ಕ ಪುಟ್ಟ ಜಾಗಗಳಿಗೆ ಅಂದರೆ ಹತ್ತಿರ ಇರುವಂತಹ ಜಾಗಗಳಿಗೆ ಮಕ್ಕಳು ಸೈಕಲರಿ ಹೋಗುವಂಥದ್ದು ಈ ದಿನಗಳಲ್ಲಿ ಕಾಣಬಹುದು. ಹಾಗಾಗಿ ಸೈಕಲ್ ಅಂದಿಗೂ ಇತ್ತು, ಇಂದಿಗೂ ಇದೆ, ಮುಂದಿಗೂ ಕೂಡ ಇರುತ್ತೆ. ಉಪಯೋಗ ಕಮ್ಮಿ ಆಗಬಹುದು, ಆದರೆ ಸೈಕಲ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಇನ್ನು ಈ ಸೈಕಲ್ ಕುರಿತಾದ ಒಂದಷ್ಟು ಚಂದದ ಮಾಹಿತಿ ಹಾಗೆ ಮತ್ತೊಂದು ದಿನ ವಿಶೇಷ ಕೂಡ ಈ ದಿನ ಇದೆ. ಅದರ ಕುರಿತಾಗಿ ಒಂದು ವಿಶೇಷ ಮಾಹಿತಿ ನಿಮ್ಮೆಲ್ಲರಿಗೂ ಸಹ ಸಿಗುತ್ತೆ. 9:45 ನಂತರ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಲೈಫ್ 360 ಚಿತ್ರದ ಹಾಡು ಪ್ರಜ್ವಲ್ ಪೈ ಅವರ ಧ್ವನಿಯಲ್ಲಿ ಮೂಡಿಬಂತು. ಅರುಣ್ ಕಿಶೋರ್ ಚಂದ್ರ ಅವರು ಗೀತೆನ ಬರೆದಿದ್ರೆ ಪ್ರಜ್ವಲ್ ಪೈ ಅವರದೇ ಸಂಗೀತ ಈ ಹಾಡಿಗಿತ್ತು. ಸೈಕಲ್ ಸವಾರಿ ಅನ್ನೋದು ಎಷ್ಟೊಂದು ಖುಷಿಯನ್ನು ನಮಗೆ ನೀಡಿದೆ, ಹಾಗೆ ಆರೋಗ್ಯವನ್ನು ಕೂಡ ನೀಡಿದೆ, ಒಳ್ಳೆಯ ಫ್ರೆಂಡ್ಸ್ ಸರ್ಕಲನ್ನು ನಮಗಾಗಿ ಕೊಟ್ಟಿದೆ ಅಂತ ಹೇಳಿ ಬಹಳಷ್ಟು ಜನ ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ. ಈಗಲೂ ನಮ್ಮ ನಗರ ಪ್ರದೇಶಗಳಲ್ಲಿ ಸೈಕಲ್ ಸವಾರರ ಗುಂಪು ಇದೆ. ತಂಡವನ್ನು ಕಟ್ಕೊಂಡು ಸೈಕಲನ್ನು ಅವರು ಬಹಳ ದೂರದವರೆಗೆ ಓಡಿಸ್ಕೊಂಡು ತುಳ್ಕೊಂಡು ಹೋಗುವಂಥದ್ದು ಕೂಡ ನಾವು ಕಾಣಬಹುದು. ಅಂತಹ ಒಬ್ಬ ವ್ಯಕ್ತಿಯು ನಿಮ್ಮ ಜೊತೆ ಈ ದಿನ ಮಾತನಾಡ್ತಾರೆ. ಹಾಗೆ ಮತ್ತೊಂದು ವಿಶೇಷ ಕೂಡ ಈ ದಿನ ಇದೆ. ಇದನ್ನು ಗ್ಲೋಬಲ್ ರನ್ನಿಂಗ್ ಡೇ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಜೂನ್ ತಿಂಗಳ ಮೊದಲ ಬುಧವಾರವನ್ನು ರನ್ನಿಂಗ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದು ಕೂಡ ವಿಶೇಷ ಅನಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮ್ಯಾರಥಾನ್ ಓಡುವಂತಹ ಒಂದು ಹವ್ಯಾಸ ಬಹಳಷ್ಟು ಜನ ಯುವಕರಲ್ಲಿ ನಾವು ಕಾಣಬಹುದು. ಬರೀ ಯುವಕರಷ್ಟೇ ಅಲ್ಲ, ಎಲ್ಲ ವಯೋಮಾನದವರು ಕೂಡ ಇದರಲ್ಲಿ ಜೊತೆಯಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಳ್ಳೆಯ ಫಿಟ್ನೆಸ್ಸನ್ನು ಕಾಪಾಡ್ಕೋಬಹುದು, ಹಾಗೆಯೇ ಮನಸ್ಸಿನ ಒತ್ತಡ ಕಡಿಮೆಯಾಗುವಂಥದ್ದು, ಹಾಗೆ ಒಂದು ಒಳ್ಳೆಯ ಸ್ನೇಹಿತರ ಸಮಾನ ಮನಸ್ಕರ ಗುಂಪು ಸ್ನೇಹಿತರು ನಮಗೆ ಸಿಗ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಈ ಗ್ಲೋಬಲ್ ರನ್ನಿಂಗ್ ಡೇಯಲ್ಲಿ ಇರುವಂಥದ್ದು. ಈ ದಿನ ಜನ ತಾವು ಓಡೋ ಮೂಲಕ ಈ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರಂತೆ. ಆರೋಗ್ಯ ವೃದ್ಧಿಸುತ್ತೆ, ಖುಷಿ ಮತ್ತು ಒತ್ತಡದಿಂದ ಮುಕ್ತಿಯನ್ನು ನೀಡುತ್ತೆ ಓಡೋದು ಅಂತ ಹೇಳಿ ಹೇಳ್ತಾರೆ. ಬೆಳಗಿನ ಜಾವದ ಓಟ ತಾಜಾ ಗಾಳಿ ಮತ್ತು ವಿಟಮಿನ್ ಡಿ ಕೂಡ ನೀಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ವಿಷಯವಾಗಿ ನಮ್ಮ ಕೇಳುಗರೊಬ್ಬರು ನಮ್ಮ ಜೊತೆಯಾಗ್ತಾರೆ. ಈಗ ಅವರು ಕೂಡ ಹವ್ಯಾಸಿ ಓಟಗಾರ, ಹಾಗೆ ಸೈಕ್ಲಿಂಗ್ ಪಟು. ಏನು ಹೇಳ್ತಾರೆ ತಿಳಿಯೋಣ. ಜೊತೆಯಾಗಿರಿ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ಹಲೋ ಹಲೋ ಹಲೋ ನಮಸ್ತೆ
1: ನಮಸ್ತೆ.
0: ನಿಮ್ ಹೆಸರು ಹೇಳಿ.
1: ನನ್ನ ಹೆಸರು ಹರ್ಷ ಅಂತ.
0: ಹರ್ಷ, ವಿವಿಧ ಭಾರತಿಗೆ ಸ್ವಾಗತ.
1: ಧನ್ಯವಾದಗಳು ಮ್ಯಾಮ್.
0: ನಿಮ್ಮ ಹೆಸರು ಹೇಳಿರ್ಲಿಲ್ಲ, ಆದ್ರೆ ನಿಮ್ಮ ಪರಿಚಯವನ್ನ ನಮ್ಮ ಕೇಳಗರಿಗೆ ಹೇಳ್ಬಿಟ್ಟಿದ್ದೀನಿ. ನೀವೊಬ್ರು ಹವ್ಯಾಸಿ ಓಟಗಾರ, ಹಾಗೆ ಸೈಕ್ಲಿಂಗ್ ಪಟು ಅಂತ ಹೇಳಿ. ಈ ದಿನ ಗ್ಲೋಬಲ್ ರನ್ನಿಂಗ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ, ಹಾಗೆ ವಿಶ್ವ ಬೈಸಿಕಲ್ ದಿನ ಕೂಡ ಈ ದಿನ, ಹೌದಲ್ವಾ?
1: ಹೌದು ಮ್ಯಾಮ್, ಹೌದು ಮ್ಯಾಮ್.
0: ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಮ್ಮ ಕೇಳಗರಿಗೆ ತಿಳಿಸ್ಕೊಡಿ. ರನ್ನಿಂಗ್ ಡೇ ಅಂತ ಹೇಳಿದ್ರೆ ನೀವು ಪ್ರತಿದಿನ ಓಟವನ್ನ ಮಾಡ್ತೀರಾ?
1: ಪ್ರತಿದಿನ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್, ಯಾಕಂದ್ರೆ ಬಾಡಿಗೆ ರೆಸ್ಟ್ ರಿಕವರಿ ಎಲ್ಲ ಬೇಕಾಗುತ್ತೆ. ಪ್ರತಿದಿನ ಓಡೋದ್ರಿಂದ ನಿಮ್ಗೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಸಲ್ ಇಂಜುರಿ, ಕ್ರಾಂಪ್ಸ್ ಎಲ್ಲ ಬರೋ ಚಾನ್ಸಸ್ ಇದೆ. ಸೊ ನೀವೇನ್ ಮಾಡ್ಬೇಕಂದ್ರೆ ರನ್ನಿಂಗ್ ನ ಡಿವೈಡ್ ಮಾಡ್ಕೋಬೇಕಾಗತ್ತೆ ಮೇಡಮ್. ಮೂರ್ ದಿನಕ್ಕೆ ಒಂದಿನ ರನ್, ಒಂದಿನ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ರನ್ನಿಂಗ್ ಅಂದ್ರೆ ನೀವು ಸ್ಪೆಂಡಿಂಗ್ ಅಂತ, ಬರ್ನಿಂಗ್ ಆಫ್ ಪೆಟ್ರೋಲ್ ತರ ಬಾಡಿ ಎನರ್ಜಿ ಬರ್ನ್ ಮಾಡ್ತೀರಾ. ಸ್ಟ್ರೆಂಥನಿಂಗ್ ಅಂದ್ರೆ ಇವರ್ ಫೀಲಿಂಗ್ ದ ಪೆಟ್ರೋಲ್ ತರ, ಸ್ಟ್ರೆಂಥನಿಂಗ್ ಮಾಡಿ ರನ್ ಮಾಡ್ಬೇಕು.
0: ಅಂದ್ರೆ ಈಗ ನೋಡಿ, ಎಷ್ಟೊಂದು ರೀತಿ ನಮ್ಮ ವ್ಯಾಯಾಮವನ್ನ ಮಾಡ್ಕೊಳ್ಳುವಂಥದ್ದು, ಹಾಗೆ ನಮ್ಮ ದೇಹದ ಒಂದು ತೂಕವನ್ನ ಇಳಿಸ್ಕೊಳ್ಳುವಂಥದ್ದು ಇದೆ, ಆದ್ರೆ ರನ್ನಿಂಗ್ ಯಾಕೆ ಬೇಕು? ನೀವ್ ಯಾಕೆ ರನ್ನಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಮೇಡಮ್, ರನ್ನಿಂಗ್ ಒಂಥರ ಹೇಳ್ಬೇಕಂದ್ರೆ ಒಂಥರ ಅಡಿಕ್ಷನ್ ಇರತ್ತರ ಮೇಡಮ್ ಅದು. ಅದರಲ್ಲಿ ತುಂಬಾ ಹ್ಯಾಪಿ ಹಾರ್ಮೋನ್ಸ್ ಗಳು ಸೆಕ್ರೇಟ್ ಆಗ್ತಾ ಇರುತ್ತೆ ನಿಮಗೆ. ಸೊ ಅದೊಂಥರ ಅಡಿಕ್ಷನ್, ನೀವೇನಾದ್ರೂ ರನ್ ಮಾಡ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದೀನಿ ಅನ್ನೋ ಫೀಲಿಂಗ್ ಆಗುತ್ತೆ. ಇಟ್ಸ್ ಅ ಗುಡ್ ಅಡಿಕ್ಷನ್ ಹೇಳ್ಬೇಕಂದ್ರೆ.
0: ಒಳ್ಳೆಯ ಒಂದು ಚಟ. ಹೌದು, ನಿಮ್ಗೆ ಸಂತೋಷ ಕೂಡ ನೀಡುತ್ತೆ, ಅದ್ರ ಜೊತೆಗೆ ನೀವು ನಿಮ್ಮ ದೇಹದ ತೂಕವನ್ನ ಕಳ್ಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದೀರಾ. ಇದಕ್ಕೆ ವಯಸ್ಸಿನ ಮಿತಿ ಅನ್ನೋದು ಏನಾದ್ರು ಇದೆಯಾ ಓಡ್ಬೇಕು ಅಂದ್ರೆ?
1: ಇಲ್ಲ ಮೇಡಮ್, ದತ್ತಾತ್ರೇಯ ಅಂತ ಒಬ್ರು ಇದಾರೆ, ಅವರು 200 ಮ್ಯಾರಥಾನ್ 5 ಕಿಲೋಮೀಟರ್ ಮುಗಿಸಿದ್ದಾರೆ. ಅವ್ರ 97 ಇಯರ್ಸ್ ಮೇಡಮ್ ಈಗ.
0: 97 ವರ್ಷ. ಅಬ್ಬಾ,
1: ಅವರು ಈಗ್ಲೂ ಆರಾಮಾಗಿ 6 ವರ್ಷದಿಂದ ಶುರು ಮಾಡಿದ್ರು. ಅವ್ರ ಮೊದ್ಲಿಂದ ಹವ್ಯಾಸ ಓಟಗಾರ ಅಲ್ಲ, ಒಂದ್ 6-7 ವರ್ಷದಿಂದ ಶುರು ಮಾಡಿರೋದು ಅವರು.
0: ಹಾಗಾದ್ರೆ ನಿಮ್ಮೆಲ್ಲರಿಗೂ ಅವರೇ ಸ್ಫೂರ್ತಿ.
1: ಖಂಡಿತ ಮೇಡಮ್.
0: ಹೇಗೆ ನೀವು ತಯಾರಿಯನ್ನ ಮಾಡ್ಕೊಳ್ತೀರಾ, ಅಂದ್ರೆ ನೀವು ವಿಶೇಷವಾದಂತಹ ಆಹಾರ ಏನಾದ್ರೂ ತಗೋಬೇಕಾ ಇದಕ್ಕೆ?
1: ಮೇಡಮ್, ಒಂದ್ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ ತಗೋಬೇಕಾಗತ್ತೆ, ಕಾರ್ಬೋಹೈಡ್ರೇಟ್ಸ್ ಬೇಕಾಗತ್ತೆ ಯಾಕಂದ್ರೆ ಇನ್ಸ್ಟಂಟ್ ಎನರ್ಜಿಗೆ. ಸೊ ತುಂಬಾ ವೆಲ್ ಪ್ಲಾನ್ ಮಾಡ್ಬೇಕು ಮ್ಯಾಮ್. ಈಗ ರನ್ನಿಂಗ್ ಅಂದ್ರೆ ಕೆಲವೊಂದರ 5 ಕಿಲೋಮೀಟರ್ ಮ್ಯಾರಥಾನ್, 10 ಕಿಲೋಮೀಟರ್ ಮ್ಯಾರಥಾನ್ ಅಂತ, ಅದನ್ನೆಲ್ಲ ಮ್ಯಾರಥಾನ್ ಅನ್ನೆಲ್ಲ, ಅದನ್ನೆಲ್ಲ ರನ್ ಅಂತೀವಿ ಮೇಡಮ್. 42.195 ಕಿಲೋಮೀಟರ್ಸ್ ಇಸ್ ಮ್ಯಾರಥಾನ್. ಅದರ ಅರ್ಧ 21.1 ಇಸ್ ಹಾಫ್ ಮ್ಯಾರಥಾನ್ ಮ್ಯಾಮ್.
0: ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡೆ ಈ ಮ್ಯಾರಥಾನ್ ಗಳನ್ನ ಆಯೋಜನೆ ಮಾಡಿರ್ತಾರೆ ಅಲ್ವಾ? ಸೊ ನೀವು ಹೇಳೋದು ಮಿನಿಮಮ್ 49 ಕಿಲೋಮೀಟರ್ ಓಡಿದ್ರೆ ಮಾತ್ರ ಅದನ್ನ ಮ್ಯಾರಥಾನ್ ಅಂತ ಹೇಳ್ತಾರೆ.
1: 49 ಅಲ್ಲ ಮೇಡಮ್, ಸಾರಿ, 41.195 ಅಂತ ಇಟ್ಕೊಂಡ್ಬಿಟ್ಟಿದ್ರು
0: ಅಂದ್ರೆ ಅಷ್ಟನ್ನ ಅಷ್ಟು ನೋಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ತೆಗೆದುಕೊಳ್ಬೇಕಾಗತ್ತೆ
1: ಮೇಡಮ್? ಮೊನ್ನೆ ವರ್ಲ್ಡ್ ರೆಕಾರ್ಡ್ ಆಗಿರೋದು 2 hours ಒಳಗಡೆ ಓಡಿದ್ದಾರೆ ಮೇಡಮ್. ಅಂದ್ರೆ ನಮ್ಮ ನಾರ್ಮಲ್ ರನ್ನರ್ಸ್ ಗಳಿಗೆ 3 hours ಇಂದ ಹಿಡಿದು 5-6 hours ತನಕ ಕಟ್ ಆಫ್ ಟೈಮ್ ಇರುತ್ತೆ ಮ್ಯಾಮ್. 3-6 hours ತನಕ ಓಡಬಹುದು. ಅಂದ್ರೆ ಒಂದೇ ಸರಿ ಓಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಟ್ರೈನಿಂಗ್ ಎಲ್ಲ ಬೇಕಾಗತ್ತೆ. ವಾರಕ್ಕೆ 70-80 ಕಿಲೋಮೀಟರ್ ರನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಆ ಎಂಡ್ಯೂರೆನ್ಸ್ ಬಿಲ್ಡ್ ಮಾಡೋದಕ್ಕೆ. ಸೊ ಗ್ರಾಜುಯಲಿ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಮ್ಯಾಮ್.
0: ಅಂದ್ರೆ ಪೂರ್ವ ತಯಾರಿ ಬೇಕಾಗುತ್ತೆ.
1: ಬೇಕೇ ಬೇಕು ಮೇಡಮ್.
0: ಅಂದ್ರೆ ಅದಕ್ಕೆ ತರಬೇತಿ ಕೊಡೋರು ಕೂಡ ಇರ್ತಾರ?
1: ತುಂಬಾ ಜನ ಇದಾರೆ ಮೇಡಮ್, ತುಂಬಾ ಜನ ಇದಾರೆ.
0: ಹೇಗೆ ಖರ್ಚು ವೆಚ್ಚ ಎಲ್ಲ ಇದಕ್ಕೆ, ಯಾಕಂತ ಹೇಳಿದ್ರೆ ತುಂಬಾ ದುಬಾರಿನ ಒಬ್ಬ ರನ್ನರ್ ಆಗ್ಬೇಕು ಅಂತ ಹೇಳಿದ್ರೆ?
1: ಸ್ವಲ್ಪ ದುಬಾರಿ. ಅಂದ್ರೆ ನಿಮ್ಗೆ ಏನಾದ್ರು ಗೋಲ್ ಇಟ್ಕೊಂಡ್ರೆ ಸ್ವಲ್ಪ ದುಬಾರಿ. ಏನು ಇಲ್ಲ, ನಾ ಪ್ಯಾಶನ್ ಓಡ್ತೀನಿ ಅಂದ್ರೆ ಅಂತ ದುಬಾರಿ ಇಲ್ಲ ಮ್ಯಾಮ್.
0: ನೀವು ಪ್ರತಿ ಸಾರಿ ಓಡ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಗಳು ಓಡ್ತೀರಾ
1: ಮೇಡಮ್? ಅದು ಟ್ರೈನಿಂಗ್ ಪ್ಲಾನ್ ಪ್ರಕಾರ ಬರುತ್ತೆ. ಒಂದಿನ 10, ಇವತ್ತು 10 ಓಡಿ ಬಂದೆ, ಒಂದೊಂದಿನ 15 ಇರುತ್ತೆ. ವೀಕೆಂಡ್ಸ್ ಲಾಂಗ್ ರನ್ಸ್ ಅಂತ ಮಾಡ್ತೀವಿ. ಈಗ ನಾ ಫುಲ್ ಮ್ಯಾರಥಾನ್ ಪ್ರಾಕ್ಟೀಸ್ ಮಾಡ್ಬೇಕಿಲ್ಲ, ಅಲ್ಟ್ರಾ 50 ಕಿಲೋಮೀಟರ್ ಈ ತರ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ವೀಕೆಂಡ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಲಾಂಗ್ ರನ್ಸ್ ಮಾಡ್ತೀವಿ, 25-22 ಕಿಲೋಮೀಟರ್ ಈ ತರ. ಹಂಗೆ ಓಡ್ಬೇಕಾದಾಗ ಮಧ್ಯ ಹೈಡ್ರೇಷನ್ ಪಾಯಿಂಟ್, ಹೈಡ್ರೇಷನ್ ತಗೋಬೇಕು, ನೀರ್ ತಗೋಬೇಕು. ಮಧ್ಯಕ್ಕೆ ಒಂದು ಕಾರ್ಬೋಹೈಡ್ರೇಟ್ಸ್ ತಗೋಬೇಕು. ನಾನ್ ಏನ್ ಮಾಡ್ತೀನಿ, ಡೇಟ್ಸ್ ತಗೋತೀವಿ.
0: ಒಟ್ನಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರ್ಬೇಕು ಅಲ್ವಾ?
1: ಎಲ್ಲವೂ ವ್ಯವಸ್ಥಿತ. ಹೌದು ಮ್ಯಾಮ್, ಸುಮ್ನೆ ಹೋಗ್ಬಿಟ್ಟು ಹೊಡ್ತೀನಿ ಅಂದ್ರೆ ಆಗೋದಿಲ್ಲ.
0: ಹೌದು, ಅದರಲ್ಲೂ ನೋಡಿ 97 ವರ್ಷದ ವಯೋವೃದ್ಧರು ಓಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಮನೋಸಾಮರ್ಥ್ಯ ಹೆಚ್ಚು ಎಷ್ಟಿರಬೇಕು ಅಂತ ಹೇಳಿ, ಜೊತೆಗೆ ಅವರ ಪ್ಲಾನಿಂಗ್ ಕೂಡ ಇದರಲ್ಲಿ ಸೇರಿದೆ ಅಲ್ವಾ?
1: ಖಂಡಿತ.
0: ನೋಡಿ ಇದು ಎಷ್ಟು ಒಳ್ಳೆ ಮಾತು ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರು ನಾವು ಮನಸ್ಸಿಟ್ಟು ಮಾಡಿದಾಗ ಖಂಡಿತವಾಗಿ ಅದನ್ನ ಮಾಡೋದಕ್ಕೆ
1: ಸಾಧ್ಯ. ಹಾ
0: ಹಾ, ಸೊ ಅದು ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ.
1: ಹೌದು ಮ್ಯಾಮ್.
0: ಹಾಗೇನೆ ಈ ಒಂದು ದಿನ ನೀವು ಸೈಕಲ್ ಪಟ್ಟು ಕೂಡ. ಹೌದು, ಸೈಕಲ್ ಸವಾರಿ ಯಾವಾಗ್ಲೂ ಹೋಗ್ತಾ
1: ಇರ್ತೀರಾ? ಅದಕ್ಕೆ ರೀಸನ್ ಕೇಳಿದ್ರೆ ನಗು ಬರುತ್ತೆ.
0: ಹಾ ಹೇಳಿ.
1: ಟ್ರಾಫಿಕ್ ಅಂಡ್ ರೋಡ್
0: ಇಲ್ಲ. ಹೌದು, ನಾನು ಇದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಯಾಕಂತ ಹೇಳಿದ್ರೆ ನೀವು ಓಡ್ತೀನಿ 10 ಕಿಲೋಮೀಟರ್ ಅಂತ ಹೇಳಿದ್ರೆ ನೀವು ಓಡ್ತಾ ಓಡ್ತಾ ನಗರದಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ನಗರದ ಒಳಗಡೆ ನೀವು ಓಡೋದಕ್ಕೆ ಸಾಧ್ಯ ಆಗುವಂತಹ ಒಳ್ಳೆಯ ಜಾಗನೇ ಇರೋದಿಲ್ಲ ಅಂತ ಹೇಳ್ಬಹುದು ಅಲ್ವಾ?
1: ನಾವು ಸ್ವಲ್ಪ ಸ್ವಲ್ಪ ಜಾಗಗಳನ್ನ ಹುಡುಕೊಂಡಿದ್ದೀವಿ ಮೇಡಮ್. ಈಗ ಕಬ್ಬನ್ ಪಾರ್ಕ್ ಒಳಗಡೆ ವೀಕೆಂಡ್ಸ್ ಅಲ್ಲಿ ವೆಹಿಕಲ್ ಅಲೋ ಮಾಡಲ್ಲ. ಲಾಲ್ಬಾಗ್ ಒಳಗಡೆ ಓಡಬಹುದು, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಓಡಬಹುದು. ಈ ತರ ತುಂಬಾ ಜಾಗಗಳಿದಾವೆ ಮೇಡಮ್.
0: ನೀವು ಓಡೋದಕ್ಕೆ ಅಂತಾನೆ ಜಾಗ ಮಾಡ್ಕೊಂಡು ಹೋಗ್ಬೇಕು. ಎಲ್ಲೋ ನನ್ನ ಮನೆ ಸುತ್ತಮುತ್ತ ಓಡ್ತೀನಿ ಆಗೋದಿಲ್ಲ.
1: ಓಡ್ಬೋದು ಮೇಡಮ್,
0: ಅಲ್ಲೂ ಕೂಡ ಓಡಬಹುದು. ಆದ್ರೆ ಆ ಸಮಯದಲ್ಲಿ ಏನಾದ್ರೂ ಪೆಟ್ಟಾಗುವಂತಹ ಸಾಧ್ಯತೆಗಳು ಇರುತ್ತಲ್ವಾ?
1: ಮೇಡಮ್, ನಾನು ಒಂದ್ ಅಡ್ವೈಸ್ ಮಾಡ್ತೀನಿ, ಯಾರೇ ಓಡ್ಬೇಕಂದ್ರು ಆಪೋಸಿಟ್ ಸೈಡ್ ಆಫ್ ದ ಟ್ರಾಫಿಕ್, ವಾಹನ ನಿಮ್ಮ ಎದುರು ಮುಖದಲ್ಲಿ ಬಂದ್ರೆ ನೀವು ಜಡ್ಜ್ ಮಾಡಬಹುದು. ಅದೊಂದು ನೋಡ್ಕೊಂಡು ಓಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಓಡ್ಬೋದು ಮ್ಯಾಮ್.
0: ಹಾಗೆ ಇದಕ್ಕೆ ಧರಿಸುವಂತಹ ಬಟ್ಟೆ ಇರಬಹುದು, ಹಾಗೇನೆ ಶೂಗಳಿರಬಹುದು, ಅದು ಕೂಡ ಮುಖ್ಯ ಅನ್ಸುತ್ತೆ ನಿಮ್ಗೆ?
1: ತುಂಬಾ ತುಂಬಾ ಮುಖ್ಯ ಮ್ಯಾಮ್. ಯಾಕಂದ್ರೆ ನಿಮ್ಗೆ ಒಂದು ಶೂಲಿ ನೀವು 600-700 ಕಿಲೋಮೀಟರ್ ಓಡ್ಬೋದು ಅಷ್ಟೇ, ಕೆಲವೊಂದ್ ಶೂ 300 ಕಿಲೋಮೀಟರ್ ಓಡ್ಬೋದು ಅಷ್ಟೇ. ಅದ್ರ ಮೇಲೆ ಓಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಹೀಲ್ ಪೇನ್, ನೀ ಪೇನ್, ಹಿಪ್ ಪೇನ್ ಈ ತರ ಎಲ್ಲ ಬರುತ್ತೆ.
0: ಎಲ್ಲವನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು
1: ಇಟ್ಕೋಬೇಕು.
0: ಹಾಗಾಗಿ ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದು ಇದು ನನಗೆ ಅಂತ ಹೇಳಿ ಹೇಳ್ತೀರಾ. ಇನ್ನು ಸೈಕ್ಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಹಾಕುವಂತಹ ಬಟ್ಟೆ, ಶಿರಸ್ತ್ರಾಣ ಏನಿದೆ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ?
1: ತುಂಬಾ ಇಂಪಾರ್ಟೆಂಟ್ ಮೇಡಮ್.
0: ಹಾಗೆ ಸೈಕಲ್, ಎಲ್ಲಾ ಸೈಕಲ್ ಗಳಲ್ಲೂ ನೀವು ಲಾಂಗ್ ರೈಡ್ ಹೋಗಬಹುದಾ?
1: ಆಗದಿಲ್ಲ ಮೇಡಮ್,
0: ಅದು ಕೂಡ ಆಗದಿಲ್ಲ.
1: ಅದು ಕೂಡ ಆಗದಿಲ್ಲ. ಕೆಲವರು ಮಾಡೋರು ಮಾಡ್ತಾರೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಎಂಡ್ಯೂರೆನ್ಸ್ ಬಿಲ್ಡ್ ಆದ್ರೆ ಮಾಡಬಹುದು. ಆದ್ರೆ ಎಲ್ಲಾ ಸೈಕಲ್ ಅಲ್ಲೂ ಅಷ್ಟೊಂದು ದೂರ ಹೋಗ್ಲಿಕ್ಕೆ ಆಗದಿಲ್ಲ ಮ್ಯಾಮ್.
0: ನಿಮ್ಗೆ
1: ಸೈಕಲ್ ಅಲ್ಲಿ ನಾನಾ ಬೇರೆ ವಿಧವಾದ ಸೈಕಲ್ ಇದೆ. ಒಂದು ಮೌಂಟೇನ್ ಬೈಕ್ ಅಂತಿದೆ, ಇನ್ನೊಂದು ಹೈಬ್ರಿಡ್ ಅಂತಿದೆ, ಇನ್ನೊಂದು ರೋಡ್ ಬೈಕ್ ಇದೆ. ಹೈಬ್ರಿಡ್ ಬೈಕ್ ಅಲ್ಲಿ ರೋಡ್ ಬೈಕ್ ಅಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಬಹುದು ಕಡಿಮೆ ಸಮಯದಲ್ಲಿ. ಸಣ್ಣ ಟೈರ್ ಇರುತ್ತೆ ಅದರಲ್ಲಿ, ಎಂಟಿ ಬಿಲ್ ದೊಡ್ಡ ಟೈರ್ ಇರುತ್ತೆ ಅದರಲ್ಲಿ. ಜಾಸ್ತಿ ಪೆಡಲ್ ಅಪ್ಲೈ, ಫೋರ್ಸ್ ಅಪ್ಲೈ ಜಾಸ್ತಿ ಮಾಡ್ಬೇಕಾಗತ್ತೆ ನೀವು. ಸೊ ಸೈಕ್ಲಿಂಗ್ ಅಲ್ಲೂ ನಾನಾ ವಿಧವಾದ ಸೈಕಲ್ ಗಳಿದೆ ಮ್ಯಾಮ್.
0: ನೀವು ದುಡ್ಡು ಕೊಟ್ಟ ಹಾಗೆ, ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ, ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ.
1: ಅಲ್ಲ, ನನಗೆ ಏನ್ ಹೇಳ್ಬೇಕಂತಂದ್ರೆ ಎಲ್ಲಾನು ಅವಶ್ಯಕತೆ ತಕ್ಕಂತೆ ಮಾಡ್ಕೊಂಡ್ರೆ ಎಲ್ಲಾ ಒಳ್ಳೇದೇ ಮೇಡಮ್.
0: ಹೌದು, ಯಾಕಂತ ಹೇಳಿದ್ರೆ ಇದು ಒಂದು ಕ್ರೀಡೆ ತರ ಆಗಿರೋದ್ರಿಂದ ಸೊ ನಾವು ಮಾಡ್ಬೇಕಾದ್ರೆ ನಮ್ಮ ದೇಹಕ್ಕೆ ಒಂದು ಪೆಟ್ಟಾಗದೆ ಇರುವಂತಹ, ಇಂಜುರಿಗಳು ಆಗದೆ ಇರುವಂತ ಕೂಡ ನಾವು ನೋಡ್ಕೋಬೇಕಾಗತ್ತೆ ಅಲ್ವಾ? ಹಾಗಾಗಿ ಸುರಕ್ಷಿತವಾಗಿರುವಂತಹ ಸಾಧನಗಳನ್ನ ನಾವು ಉಪಯೋಗಿಸ್ಕೊಂಡಾಗ ಇವುಗಳನ್ನ ನಾವೆಲ್ಲ ಅವಾಯ್ಡ್ ಮಾಡಬಹುದು.
1: ಹೌದು ಮ್ಯಾಮ್
0: ಅಲ್ವಾ?
1: ಈಗ ನನ್ನ ಮಗ ಮನೆ ಮುಂದೆನೆ ಸೈಕ್ಲಿಂಗ್ ಹೊಡಿತಾನೆ, ಸೈಕಲ್ ಮಾಡ್ತಾನೆ ಅಂದ್ರೆ ನಾನು ಅವನಿಗೆ ವಿತೌಟ್ ಹೆಲ್ಮೆಟ್ ಕಳ್ಸೋದಿಲ್ಲ ಮೇಡಮ್.
0: ನೋಡಿ, ಸೈಕಲ್ ಸವಾರಿಗೆ ಬೇಡ, ನಾವು ಹೆಲ್ಮೆಟ್ ಕಡ್ಡಾಯ ಅಲ್ಲ ಅಂತ ಹೇಳ್ತೀವಿ, ಆದ್ರೆ ಅದು ಕೂಡ ಸವಾರಿನೇ ಆಗಿರೋದ್ರಿಂದ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ನೀವು ಹೇಳ್ತೀರಾ ಅಲ್ವಾ?
1: ಹೌದು ಮ್ಯಾಮ್. ಇಂಜುರಿ ಚಾನ್ಸಸ್ ಟೂ ವೀಲರ್ ಬೀಳೋದಕ್ಕಿಂತ ಸೈಕಲ್ ಅಲ್ಲಿ ಬೀಳೋದ್ರಲ್ಲಿ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ರೆ, ಇದು ಲೈಟ್ ವೈಟ್ಸ್ ಅಲ್ಲ ಮೇಡಮ್, ತೂರ್ಕೊಂಡು ಹೊಟ್ಟೋಗ್ಬಿಡ್ತೀವಿ ನಾವು ಸೈಕಲ್.
0: ತುಂಬಾ ಒಳ್ಳೆಯ ಮಾತನ್ನ ಹೇಳಿದ್ರ ನಿಜವಾಗ್ಲು ಕೇಳಿದ್ರೆ. ಯಾಕಂತ ಹೇಳಿದ್ರೆ ಎಷ್ಟೋ ಮಕ್ಕಳ ಬಳಿ ಸೈಕಲ್ ಇದೆ, ಆದ್ರೆ ಯಾರು ಸಹ ಹೆಲ್ಮೆಟ್ ಅನ್ನ ಧರಿಸಿ ಸೈಕಲ್ ಅನ್ನ ಹೊಡೆಯೋದು ನಾವು ತುಂಬಾ ಕಮ್ಮಿ ನೋಡೋದು. ಅಂದ್ರೆ ಈ ಸೈಕ್ಲಿಸ್ಟ್ ಅಂತ ಏನ್ ಹೇಳ್ತೀವಿ ಅವ್ರು ಮಾತ್ರ ಅದನ್ನ ಎಲ್ಲ ಹಾಕೊಂಡು ಹೊಡಿತಾರೆ. ಮನೆ ಹತ್ರ ಸೈಕಲ್ ಹೊಡೆಯುವಂತ ಮಕ್ಕಳ

0: ಆಗಿರಬಹುದು, ಹಾಗೆ ಎಲ್ಲೋ ಟ್ಯೂಷನ್ಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಅವ್ರು ಯಾರು ಕೂಡ ಹೆಲ್ಮೆಟ್ ಹಾಕಿ ಹೊಡೆಯೋದನ್ನ ನಾವು ಕಂಡೇ ಇಲ್ಲ.
1: ಹೌದು ಮ್ಯಾಮ್, ಅಲ್ಲ ಅದು ನಾವು ಬೀಳ್ಬೇಕಾದಾಗ, ಇಂಜುರಿ ಆಗ್ಬೇಕಾದಾಗ ಮನೆ ಹತ್ರ ಬಿದ್ದೋ ಅಥವಾ ರೋಡ್ ಅಲ್ಲಿ ಬಿದ್ದೋ ಗೊತ್ತಾಗೋದಿಲ್ಲ ಮೇಡಮ್, ಎಲ್ಲಿ ಬಿದ್ದೀವಿ, ಬಿದ್ದಾಗ ಇಂಜುರಿ ಆಗದೆ ಇರೋದು ಇಂಪಾರ್ಟೆಂಟ್ ಮೇಡಮ್
0: ಅಲ್ವಾ.
1: ಹೌದು,
0: ಅದಕ್ಕೆ ಎಂತ ಇದು ಹೆಲ್ಮೆಟ್ ಗಳನ್ನ ಬಳಸಬೇಕಾಗತ್ತೆ?
1: ತುಂಬಾ ನಿಮ್ಮ ಬೇಸಿಕ್ ನೀಡ್ಸ್ ಇಂದ ಹಿಡಿದು ನಿಮ್ಗೆ ಹೈ ಎಂಡ್ ಹೆಲ್ಮೆಟ್ ತನಕ ಇದೆ ಮ್ಯಾಮ್. ಅಂದ್ರೆ ನೀವು ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ಬೋದು. ಐ ಎಂಡ್ಯೂರೆನ್ಸ್ ನಿಮ್ಗೆ ಅದು 500 ರೂಪಾಯಿಂದ ಹಿಡಿದು 25,000 ತನಕನೂ ಇದೆ.
0: ಸೊ ಹೇಗೆ ನಮ್ಗೆ ಬೇಕಾಗಿರುತ್ತೆ ಅವಶ್ಯಕತೆ ನೋಡ್ಕೊಂಡು.
1: ಹೌದು ಮ್ಯಾಮ್,
0: ಮಕ್ಕಳಿಗೆ ಇವಾಗ ಮನೆ ಹತ್ರ ಸೈಕಲ್ ಹೊಡಿತಾರೆ, ಹಾಗೆ ನಾನು ಪ್ರತಿನಿತ್ಯ ಸೈಕಲ್ ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ತಗ್ಗಟ್ಟಾದಂತಹ ಒಂದು ಹೆಲ್ಮೆಟ್ ಅನ್ನ ನಾವು ತಗೊಳ್ಬಹುದು ಅಲ್ವಾ?
1: ತಗೊಳ್ಳೇಬೇಕು ಮ್ಯಾಮ್.
0: ಹಾಗೇನೆ ಸ್ವಲ್ಪ ದುಬಾರಿ ಅಂತ ಕೂಡ ನೀವು ಹೇಳಿದ್ರಿ, ಅಂದ್ರೆ ಸೈಕಲ್ ಸವಾರಿ ಮಾಡೋದಾಗಿರ್ಬಹುದು, ಜೊತೆಗೆ ಓಡೋದಾಗಿರ್ಬಹುದು, ಎಲ್ಲವೂ ಸಹ ದುಬಾರಿ ಅಂತ ಹೇಳಿದ್ರಿ. ಆದ್ರೆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಓಡಿದಾಗ ದುಬಾರಿ ಅನ್ಸುತ್ತೆ, ಇಲ್ಲಾಂದ್ರೆ ಸುರಕ್ಷಿತ ಕ್ರಮಗಳಿಗೆ ನಾವು ದುಡ್ಡು ಕೊಡ್ಬೇಕಾಗತ್ತೆ ಅಲ್ವಾ?
1: ನಿಮ್ಗೆ ಅದು ಅವಶ್ಯಕತೆಗೆ ತಕ್ಕಂತೆ ಮ್ಯಾಮ್. ನಿಮ್ಗೆ ಈಗ ನೀವು 2,000 ಶೂ ತಗೊಂಡು ಓಡ್ಬೋದು, ನೀವ್ ಅದನ್ನೇ ಇಂಪ್ರೂವ್ಮೆಂಟ್ ಬೇಕು, ನಿಮ್ಗೆ ಪೇಸ್ ಇಂಪ್ರೂವ್ ಆಗ್ಬೇಕು, ಇಂಜುರಿ ಕಡಿಮೆ ಆಗ್ಬೇಕು, ನನ್ ಏನಾದ್ರು ಅಚೀವ್ ಮಾಡ್ಬೇಕು ಅಂದಾಗ ಅದ್ರ ತಕ್ಕಂತೆ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಮ್ಯಾಮ್.
0: ಈಗ ಕೇಳೋದ್ರಲ್ಲಿ ಬಹಳಷ್ಟು ಜನ ಇರ್ತಾರೆ, ಅವರು ಬರೀ ಮಾರ್ನಿಂಗ್ ವಾಕ್ ಮಾಡಿಕೊಂಡು ಇರ್ತಾರೆ, ಅವರಿಗೂ ಎಲ್ಲೋ ಒಂದು ಕಡೆ ಹೌದಪ್ಪ ನಾವು ಓಡಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡ್ರೆ, ಸೈಕ್ಲಿಂಗ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಯಾವ ರೀತಿ ಅಂತವರು ಶುರು ಮಾಡಬಹುದು?
1: ಈಗ ನೀವೇನಾದ್ರು 5 ಕಿಲೋಮೀಟರ್ ವಾಕ್ ಮಾಡಕ್ ಕೆಪಾಸಿಟಿ ಇರೋರಂತವ್ರಾದ್ರೆ ಮಧ್ಯ ಮಧ್ಯ 200 meters ಅಥವಾ 300 meters ರನ್ ಮಾಡಿ ವಾಕ್ ಮಾಡಿ ರನ್ ಮಾಡಿ ವಾಕ್ ಮಾಡಿ ಅಭ್ಯಾಸ ಮಾಡ್ಕೊಳ್ತಾ ಹೋದ್ರೆ ಎಲ್ಲಾರ್ಗು ರನ್ನಿಂಗ್ ಮಾಡೋ ಎಬಿಲಿಟಿ ಇದೆ ಮೇಡಮ್. ರೀಸನ್ ಏನಂದ್ರೆ ನಾವು ಹುಟ್ಟುತ್ತಾ ಒಂದು ಪ್ರಾಣಿಗಳಾಗಿ ಹುಟ್ಟಿರೋದು, ನಮ್ಮ ಅದು 2 ಕಾಲಲ್ಲಿ ಓಡುವಂತ ಶಕ್ತಿ ದೇವರು ನಮ್ಗೆ ಮಾತ್ರ ಕೊಟ್ಟಿರೋದು.
0: ಖಂಡಿತ ಹೌದು,
1: ಅದನ್ನ ನಾವು ಅಂದ್ರೆ ನಮ್ಮ ಮಸಲ್ ಮೆಮೊರಿ ಬರ್ಸ್ಕೊತಾ ಇದ್ರೆ ನಾವು ಎಲ್ಲಾರು ಓಡ್ಬೋದು ಮೇಡಮ್, ಅವರೇ ಓಡ್ಬೇಕು ಇವರೇ ಓಡ್ಬೇಕಂತಲ್ಲ. ನಾನು ಶುರು ಮಾಡಿ 7 ವರ್ಷ ಆಯ್ತು, ಬಿಕಾಸ್ ಕೋವಿಡ್ ಟೈಮ್ ಅಲ್ಲಿ ಜಿಮ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಶುರು ಮಾಡಿದ್ ನಾನು, ಅದಂಗೆ ಕಂಟಿನ್ಯೂಟಿ ಆಗಿದೆ.
0: ಈಗ ಅದು ಅಡಿಕ್ಷನ್ ಆಗ್ಬಿಟ್ಟಿದೆ.
1: ಹೌದು,
0: ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಒಳ್ಳೆಯ ನಿಮ್ ಮನಸ್ಸಿಗೆ ಖುಷಿ ಕೊಡುವಂತಹ ದೇಹಕ್ಕೆ ಆರೋಗ್ಯವನ್ನ ನೀಡುವಂತಹ ಒಳ್ಳೆಯ ಚಟ ಅದು ಅಲ್ವಾ? ಸೊ ಒಳ್ಳೆಯ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈಗ ನಾವು ಓಟವನ್ನ ಶುರು ಮಾಡಬೇಕು ಅಂತ ಅಂದುಕೊಳ್ಳುವಂತಹ ಕೇಳುಗರಿಗೆ ಒಂದು ಒಳ್ಳೆಯ ಸಂದೇಶ ಇದು. ಜೊತೆಗೆ ಈ ದಿನ ವಿಶ್ವ ಬೈಸಿಕಲ್ ದಿನ, ಹಾಗೆ ಗ್ಲೋಬಲ್ ರನ್ನಿಂಗ್ ಡೇ ಕೂಡ ಹೌದು. ಈ ದಿನ ನಮ್ಮ ಜೊತೆಯಾಗಿ ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಹೀಗೆ ಓಡ್ತಾ ಇರಿ, ಸೈಕಲನ್ನು ತುಳಿತಾ ಇರಿ. ನೀವು ಹೇಳಿದ ಹಾಗೆ ಇಚ್ಛಾಶಕ್ತಿ ಅನ್ನೋದು ತುಂಬ ದೊಡ್ಡದು, ಯಾರಿಗೂ ಕೂಡ ಯಾವುದು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಆದರೆ ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ, ಹಾಗೆ ನಮ್ಮ ದೇಹದ ಆರೋಗ್ಯಕ್ಕಾಗಿ ಈ ರೀತಿಯ ಒಳ್ಳೆಯ ಅಭ್ಯಾಸಗಳನ್ನು ನಾವು ಒಂದು ಏನು ಹೇಳ್ತೀವಿ, ಇಚ್ಛಾಶಕ್ತಿಯಿಂದ ಮನಶಕ್ತಿಯಿಂದ ಮನಸ್ಸಿಟ್ಟು ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯವಾಗತ್ತೆ ಅಂತ ಹೇಳಿ ನೀವು ತುಂಬ ಚೆನ್ನಾಗಿ ಮಾತನಾಡಿದ್ದೀರಾ. ಧನ್ಯವಾದಗಳು ನಿಮಗೆ.
1: ಧನ್ಯವಾದಗಳು.
0: ಹಾಗೆ ವಿಶ್ವ ಬೈಸಿಕಲ್ ದಿನದ ಮತ್ತು ಗ್ಲೋಬಲ್ ರನ್ನರ್ಸ್ ಡೇ ದಿನದ ಶುಭಾಶಯಗಳು ನಿಮಗೆ.
1: ಥ್ಯಾಂಕ್ ಯು ಮೇಡಮ್, ತಮಗೂ ಸಹ
0: ಥ್ಯಾಂಕ್ ಯು.

ನಮ್ಮ ಜೊತೆ ಮಾತನಾಡಿದ ನಮ್ಮ ಕೇಳುಗರಾದ ಹರ್ಷ ಅವರ ಮೆಚ್ಚಿನ ಗೀತೆ ಅಶ್ವಮೇಧ ಚಿತ್ರದ ಈ ಗೀತೆ ಈಗ ಮೂಡಿ ಬರ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ

ಇದರೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಒಡಿಶಾದ ಪುರಿಯಲ್ಲಿ ಇಂದು ಬ್ರಿಕ್ಸ್ ವಿಪತ್ತು ಅಪಾಯ ತಗ್ಗಿಸುವ ಕಾರ್ಯಪಡೆಯ ಮೊದಲ ನೇರ ತಾಂತ್ರಿಕ ಸಭೆ ಆರಂಭವಾಗಲಿದೆ. ಮೂರು ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಥಿಯೋಪಿಯಾ, ಇರಾನ್ ಹಾಗೂ ಇಂಡೋನೇಷ್ಯಾ ಸೇರಿದಂತೆ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಪ್ರತಿನಿಧಿಗಳು, ನೀತಿ ನಿರೂಪಕರು ಹಾಗೂ ವಿಪತ್ತು ನಿರ್ವಹಣಾ ತಜ್ಞರು ಭಾಗವಹಿಸಿದ್ದಾರೆ. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಬೆಳಗಾವಿ ಸಾಂಬ್ರಾದಲ್ಲಿನ ಭಾರತೀಯ ವಾಯುಪಡೆಯ ತರಬೇತಿ ಶಾಲೆಯಲ್ಲಿ ಇದೇ 6ರಂದು ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಜರುಗಲಿದೆ. ಗ್ರಾಮೀಣ ಭಾರತದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಜಲ್ಜೀವನ್ ಮಿಷನ್ 2.0 ಅಡಿಯಲ್ಲಿ ಅರುಣಾಚಲ ಪ್ರದೇಶ, ಜಾರ್ಖಂಡ್, ತಮಿಳುನಾಡು, ನಾಗಾಲ್ಯಾಂಡ್ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆ ಇದಾಗಿದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಒತ್ತಿ ಹೇಳುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಹೌದು, ಒಳ್ಳೊಳ್ಳೆಯ ಸುಮಧುರವಾದ ಗೀತೆಗಳ ಒಂದು ಪ್ಲೇಲಿಸ್ಟ್ನೊಂದಿಗೆ ನಿಮ್ಮ ಜೊತೆಯಾಗ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಸಮಯ 10:04:48. ಮಿನುಗುತಾರೆಯ ಆಗಮನ ಈ ಒಂದು ಚಂದದ ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಬೆಳ್ಳಿಮೋಡ ಚಿತ್ರದ ಟೈಟಲ್ ಟ್ರ್ಯಾಕ್, ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಇರುವಂತಹ ಚಂದದ ಯುಗಳ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಕೇಳಿ ಓಲ್ಡ್ ಈಸ್ ಗೋಲ್ಡ್ನ ಮೊದಲ ಗೀತೆ ಬೆಳ್ಳಿಮೋಡ ಚಿತ್ರದ

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಎಸ್ ಜಾನಕಿಯವರು ಹಾಗೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಪರೋಪಕಾರಿ ಚಿತ್ರದ ಗೀತೆ ಇನ್ನೀಗ ಮೂಡಿ ಬರುತ್ತೆ. ಆರ್ ಎನ್ ಜೈ ಗೋಪಾಲ್ ಅವರು ಗೀತೆಯ ರಚನಾಕಾರರು. ಉಪೇಂದ್ರ ಕುಮಾರ್ ಅವರ ಸ್ವರ ನಿರ್ದೇಶನ ಈ ಹಾಡಿಗಿದೆ.

10:12:44 ಕೇಳ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇನ್ನೀಗ ಮೂಡಿ ಬರುತ್ತೆ ಮಾವನ ಮಗಳು ಚಿತ್ರದ ಗೀತೆ. ಕುವೆಂಪು ಅವರ ಕವಿತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿರುವವರು ಟಿ ಚಲಪತಿರಾವ್ ಅವರು.

ಹೌದು, ಈ ಹಾಡನ್ನು ಕೇಳಿದಾಗ ಎಸ್ ಜಾನಕಿಯವರ ದನಿ ಕೂಡ ಹೇಗೆ ಮರೆಯೋಕೆ ಆಗುತ್ತೆ ಅಲ್ವಾ. ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ಎಸ್ ಜಾನಕಿಯವರು ಕೂಡ ದನಿಗೂಡಿಸಿದ್ದಾರೆ. ಮನೆ ಕೇಳೋಣ, ಮಾವನ ಮಗಳು ಚಿತ್ರದ ಹಾಡು. ಈ ಒಂದು ಚಿತ್ರ 1965 ತೆರೆ ಕಂಡಂತಹ ಚಿತ್ರ.

ಸರಿ ನಾ ಹೋಗಿ ಬರುವೆ ಅಂತ ನಾನು ಈಗಲೇ ಹೇಳೋದಿಲ್ಲ, ಯಾಕಂದರೆ ಇನ್ನೂ ಸಮಯ ಇದೆ. 10:20:45 11 ಗಂಟೆಗೆ ಮುಂದಿನ ಉದ್ಘೋಷಕರು ಬಂದ ನಂತರ ಈ ಒಂದು ಮಾತನ್ನು ನಿಮಗೆ ಹೇಳಿ ಹೊರಡ್ತೇನೆ. ನಾನು ಚಂದದ ಗೀತೆಗಳು ಮುಡಿ ಬರ್ತಾ ಇದೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದೀರಿ. ಹಾಗೆ ಹಾಡಿನ ಆಯ್ಕೆಯ ಬಗ್ಗೆ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈಗಷ್ಟೇ ನೀವು ಕೇಳಿದ್ದು ಪ್ರತಿಧ್ವನಿ ಚಿತ್ರದ ಹಾಡು. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಒಂದು ಹಾಡು ಮೂಡಿ ಬಂತು. ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇತ್ತು.

ಈಗ ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇದೆ. ಎಂ ನರೇಂದ್ರ ಬಾಬು ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗೆ.

ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

ಸುಮಧುರವಾದ ಹಳೆಯ ಕನ್ನಡ ಚಿತ್ರಗೀತೆಗಳೊಂದಿಗೆ ಸಾಕ್ತಾ ಇದೆ ಓಲ್ಡೀಸ್ಗಳನ್ನ ಪಯಣ. ಮುಂದಿನ ಹಾಡು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ಎಷ್ಟೊಂದು ಚಂದದ ಗೀತೆ ಗೊತ್ತಾಯಿತು, ಕೇಳ್ತಾ ಇದ್ರೆ ಖಂಡಿತವಾಗಿಯೂ ಮನಸ್ಸಿಗೆ ಏನೋ ಒಂದು ರೀತಿ ಸಂತೋಷ ಹಿತಾನುಭವ ಮೂಡುತ್ತೆ. ಬೇಡಿ ಬಂದವಳು ಚಿತ್ರದ ಈ ಹಾಡು ಆರ್ ಎನ್ ಜೈಗೋಪಾಲ್ ಅವರ ಮುದ್ದಾದ ಸಾಹಿತ್ಯ, ಹಾಗೆ ಆರ್ ಸುದರ್ಶನ್ ಅವರ ಇಂಪಾದ ಸಂಗೀತ ಈ ಹಾಡಿಗಿದೆ. ಬನ್ನಿ ಕೇಳೋಣ. ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಬಣ್ಣ ಕೂಡಿ ಬಿಳಿಯ ಬಣ್ಣವಾಯಿತು. ಈ ಹಾಡು ನಿಮಗಾಗಿ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇತ್ತು. ಆರ್ ಎನ್ ಜೈಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ಕೇಳ್ತಾ ಇದ್ದೀರಿ 102.9 FM ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದು.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.

ಚಂದದ ಹಳೆಯ ಗೀತೆಗಳೊಂದಿಗೆ ಸಾಕ್ತಾ ಇದೆ ನಮ್ಮ ಓಲ್ಡೀಸ್ಗಳನ್ನ ಪಯಣ. ಎಲ್ಲ ಗೀತೆಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಕೇಳುಗರ ಸಂದೇಶಗಳೇ ಹೇಳ್ತಾ ಇದೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ, ಸಮಯ 10:38:12 ಈಗ ಬರುವಂತಹ ಹಾಡು ಎಸ್ ಜಾನಕಿಯವರು, ಹಾಗೇನೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಯುಗಳ ಗೀತೆ, ಬೆಟ್ಟದ ಹುಲಿ ಚಿತ್ರದ ಹಾಡು ಇದು. ಗೀತಪ್ರಿಯ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗಿದೆ.

ಬೆಳಗಿನಿಂದಲೂ ಸಹ ಕೇಳುಗರು ನಮ್ಮ ಜೊತೆಯಾಗಿದ್ದಾರೆ. ಹಾಗೆ ವಿಶ್ವ ಬೈಸಿಕಲ್ ದಿನದ ಕುರಿತಾಗಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸೈಕಲ್ ಅನ್ನೋದು ಒಂದು ಭಾವನೆ ನಮಗೆ, ಹಾಗೆಯೇ ಈ ದಿನ ಆ ಒಂದು ನೆನಪು ನಮಗೆ ಮೂಡಿ ಬಂತು ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಕೇಳುಗರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಲೀಲಾ ಮಧು ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಸೈಕಲ್ಗೆ ತುಂಬ ದೊಡ್ಡದಾದ ಪಾತ್ರ ಇದೆ. ನಾನು ನಮ್ಮ ಯಜಮಾನರು ಎರಡು ಮಕ್ಕಳಾದ ಮೇಲೂ ಕೂಡ ಸೈಕಲ್ನಲ್ಲಿ ಹೋಗ್ತಾ ಇದ್ವಿ. ಬರೀ ಅಲ್ಲಿ ಇಲ್ಲಿ ಎಲ್ಲ 20 ಕಿಲೋಮೀಟರ್ ವರೆಗೂ ಇಬ್ಬರು ಕೂಡಿ ಸವಾರಿ ಮಾಡಿದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇಂದು ವಿಶ್ವ ಸೈಕಲ್ ದಿನ. ನನಗೀಗ 63 ವರ್ಷ. ಈಗಲೂ ಕೂಡ ನಾನು ಬ್ಯಾಂಕಿಗೆ, ಪೋಸ್ಟ್ ಆಫೀಸ್ಗೆ, ತರಕಾರಿ ತರೋದಕ್ಕೆ ಮುಂತಾದ ಕೆಲಸಗಳಿಗೆ ಸೈಕಲನ್ನೇ ಬಳಸ್ತೀನಿ ಅಂತ ಹೇಳಿ ಕುಷ್ಟಗಿ ತಾಲೂಕು ಹನುಮಸಾಗರದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ಚಿಕ್ಕವಳಿದ್ದಾಗ ಸೈಕಲ್ ಹೊಡಿತಾ ಇದ್ದೆ ಬೇರೆಯವ್ರದ್ದು ಅಂತ ಹೇಳಿ ಚೈತ್ರ ಅವರು ನಾಗರಬಾವಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಮತ್ತಿನ್ಯಾರು ಲಕ್ಷ್ಮಿ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮಿಂಚು ಹುಳ ನೋಡೋದಕ್ಕೆ ಹಳ್ಳಿಗೆ ಹೋಗಬೇಕು ಅಂತ ನೀವು ಹೇಳಿದ್ರಿ, ಆದರೆ ಒಂದು ರಿಕ್ವೆಸ್ಟ್ ಇದೆ. ಏನು ಅಂತ ಹೇಳಿದ್ರೆ, ಹೋದ ಸ್ಥಳವನ್ನು ಗಲೀಜು ಮಾಡಿದೆ, ಹಾಗೆಯೇ ಅಲ್ಲಿನ ಪರಿಸರಕ್ಕೆ ಪರಿಸರದ ನೆಮ್ಮದಿಗೆ ಭಂಗ ಬರದಂತೆ ಎಚ್ಚರವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿಬಿಡಿ ಅಂತ ಹೇಳಿದರೆ, ಖಂಡಿತವಾಗಿಯೂ ಅಲ್ವಾ, ಅದು ಎಲ್ಲ ಪ್ರವಾಸಿಗರ ಒಂದು ಆದ್ಯ ಕರ್ತವ್ಯ ಹಾಗೆ ಜವಾಬ್ದಾರಿ ಕೂಡ ಅಲ್ವಾ. ನಾವು ಹೋದಂತಹ ಸ್ಥಳವನ್ನು ಅದು ಹೇಗಿತ್ತು ಹಾಗೆ ಯಥಾವತ್ ಸ್ಥಿತಿಯಲ್ಲಿ ಇಡುವಂಥದ್ದು, ಅಲ್ಲಿನ ಒಂದು ನೆಮ್ಮದಿಗೆ ಪರಿಸರಕ್ಕೆ ಭಂಗ ಬರದೇ ಇರೋ ಹಾಗೆ ನಾವು ನೋಡಿಕೊಳ್ಳುವಂಥದ್ದು, ಆ ಸಂಸ್ಕೃತಿಯನ್ನು ಹಾಗೆ ಅಲ್ಲಿನ ಕಲೆಗಾರಿಕೆಯನ್ನು ಕೂಡ ನಾವು ಹಾಳು ಮಾಡಬಾರ್ದು. ಅದರ ಒಂದು ಜತನವಾಗಿ ನಾವು ಕಾಪಾಡಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಲ್ವಾ. ಹಾಗೆಯೇ ಪೂರ್ಣಿಮಾ ಮೇಸ್ತ್ರಿಯವರು ನಾರಾಯಣಪುರದಿಂದ ಸಂದೇಶ ಕಳಿಸಿ ಸೈಕಲ್ ಸವಾರಿಯ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನ ಸೈಕಲ್ ಸವಾರಿಯ ಕೆಲವೊಂದು ಹಾಡುಗಳನ್ನು ಹಾಕಿ ಅಂತ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಸೈಕಲ್ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ಸೈಕಲ್ ಬಳಕೆ ಮಾಡಬೇಕು ಅಂತ ಹೇಳಿ ನಳಿನ ಲಂಕೇಶ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಓಲ್ಡೀಸ್ಗಳನ್ನ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಸಿ ಎನ್ ಲಕ್ಷ್ಮಣ ಅವರು, ಪಿ ಬಿಂದುಮತಿ ಯಲಹಂಕದಿಂದ, ಹಾಗೆ ಇಚಲಕರಂಜಿಯಿಂದ ಅಶೋಕ್ ಗೋಕಾವಿಯವರ ಸಂದೇಶ ಬಂದಿದೆ. ಹಾಗೆ ಪ್ರಪಂಚದ ಎಲ್ಲ ಆಗುಹೋಗುಗಳು ಕೂಡ ನಮಗೆ ಮರ್ತು ಹೋಗ್ಬಿಡುತ್ತೆ ಚಂದದ ಹಾಡುಗಳನ್ನು ಕೇಳ್ತಾ ಇದ್ರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಬೆಳಗ್ಗೆ ಭಾವಗೀತೆಗಳನ್ನು ಕೇಳುವಾಗ ಮೈಸೂರು ಅನಂತಸ್ವಾಮಿಯವರು ಬಿರಿಯಾನಿ ಆಫರ್ ಮಾಡ್ತಾಯಿದ್ರು ಹಾಡುಗಳನ್ನು ಬರೆಸೋದಕ್ಕೆ ಅಂತ ಹೇಳಿ ಒಂದು

ಅದನ್ನ ಕೇಳಿ ಬಿರಿಯಾನಿಲಿ ಇಂಥ ಮ್ಯಾಟರ್ ಇದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ ಅಂತ ಹೇಳಿ ನಾಗರತ್ನ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜಾಜಿನಗರದ ನಮ್ಮ ಕೇಳುಗರು ಇವರು. ಹಾಗೆ ಇಂದಿನ ಓಲ್ಡ್ ಏಜ್ ಗೋಲ್ಡ್ನಲ್ಲಿ ಮುಡಿ ಬರ್ತಾ ಇರುವಂತಹ ಎಲ್ಲ ಹಾಡುಗಳು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಪಿ ಬಿ ಎಸ್ ಅವರ ಯುಗಳ ಗೀತೆಗಳು ತುಂಬ ಇಷ್ಟ ಕರ್ಣಾನಂದ ನಮಗೆ ಅಂತಿದ್ದಾರೆ. ಅಮರಾವತಿಯಿಂದ ಹರಿಕುಮಾರ್, ಸೌರಾಷ್ಟ್ರಪೇಟೆ ಬೆಂಗಳೂರು ಇಲ್ಲಿನ ನಮ್ಮ ಕೇಳುಗರು. ಹಾಗೆ ದೀಪ್ತಿ ದಿನೇಶ್ ಖಟಾವ್ಕರ್ ಅವರು ಸಂದೇಶ ಕಳಿಸಿ ಸುಮ್ಮನೆ ಕಣ್ಣು ಮುಚ್ಚಿ ಹಾಡುಗಳನ್ನು ಅನುಭವಿಸಬೇಕು, ಆವಾಗಲೇ ಅದರ ಸ್ವಾದವನ್ನು ಸವಿಯೋಕೆ ಆಗೋದು, ಅಂತಹ ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ಶರ್ಮಾ ಅವರು ಕರ್ಣ ಬಂಧು ನಾವು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ನಿಮ್ಮ ಒಂದು ಹೆಸರು ಕರ್ಣಬಂಧು. ಹೌದು, ನಮ್ಮ ಆಕಾಶವಾಣಿ ವಿವಿಧ ಭಾರತೀಯ ಕರ್ಣಬಂಧು ಆದಂತಹ ನಾಗರಾಜ್ ಶರ್ಮಾ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮದ ಗೀತೆಗಳನ್ನು ಅವರು ಮೆಚ್ಚಿದ್ದಾರೆ ಅಂಜನಾ ಅವರು. ಹಾಗೆ ಸ್ವಪ್ನ ಹೊಯ್ಸಳ ಅವರು ಮತ್ತು ಮಂಗಳೂರಿನ ಮಂಗಳೇಶ ಸ್ವಾಮಿಯವರು, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಗೀತೆ ಮುಡಿಬರುತ್ತೆ. ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಟಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಸತ್ಯಂ ಅವರ ಸಂಗೀತ ಇದೆ. ಲಕ್ಷಾಧೀಶ್ವರ ಚಿತ್ರದ ಹಾಡು ಇದು.

ಿದ್ದಾರೆ ನಿರ್ಮಲಾ ಈರಾವ್ ಜೆ ಪಿ ನಗರದಿಂದ, ಹಾಗೆ ಭಾಸ್ಕರ್ ಯಶವಂತಪುರದಿಂದ, ಏನಾರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮತ್ತು ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಹಾಗೆ ಮುದ್ದಾದ ಗೀತೆಗಳನ್ನು ಕೇಳೋದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನಮ್ಮ ಕೇಳುಗರಾದ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ, ಹಾಗೆ ರಾಣಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಅವ್ರು ಹೇಳ್ತಾ ಇದ್ದಾರೆ, ಬೈಸಿಕಲ್ಲು ನನ್ನ ಮೆಚ್ಚಿನ ವಾಹನ, ಇಂದಿಗೂ ಸಹ ನನ್ನ ಕಣ್ಣಿಗೇನಾದರೂ ಸೈಕಲ್ ಬಿದ್ದರೆ, ಒಂದು ರೌಂಡ್ ಹೋಗಿ ಬರ್ದಿದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದು, ಮುಂಚೆ ಎಲ್ಲ ಕದ್ದು ಸೈಕಲನ್ನು ಓಡಿಸುವಂಥದ್ದು ಕೂಡ ಇರ್ತಾ ಇತ್ತು ಅಲ್ವಾ? ಹಾಗೆ ನಾವು ಎಷ್ಟೊಂದು ಚಿತ್ರಗಳಲ್ಲಿ ನೋಡಿದ್ದೀವಿ, ಈ ಚೇಸಿಂಗ್ ದೃಶ್ಯಗಳು ಬಂದಂತಹ ಸಮಯದಲ್ಲಿ ಯಾರೋ ದಾರಿ ಹೋಕರು ರಸ್ತೆ ಮಧ್ಯೆ ಸೈಕಲನ್ನು ನಿಲ್ಲಿಸಿ ಮಾತಾಡ್ತಾ ಇದ್ದಾಗ, ಏನೋ ಮಾಡ್ತಾ ಇದ್ದಂತಾಗ ಆ ಸೈಕಲನ್ನು ಎತ್ಕೊಂಡು ಪರಾರಿ ಆಗುವಂಥದ್ದು, ಅವರ ಹಿಂದೆ ಓಡುವಂಥದ್ದು, ಈ ಎಲ್ಲವೂ ಸಹ ನೆನಪಾಗತ್ತೆ ಚಲನಚಿತ್ರಗಳಲ್ಲಿ, ಆಗಿನ ಕಾಲದ ಚಲನಚಿತ್ರಗಳಲ್ಲಿ. ಹಾಗೆಯೇ ಗಂಗಾವತಿ ನಾಗರಾಜ್ ಅವರು ಕೊಡೇಕಲ್ಲಿಂದ ಸಂದೇಶ ಕಳಿಸಿ ಕಾರ್ಯಕ್ರಮನ ಇಷ್ಟಪಟ್ಟಿದ್ದಾರೆ. ಬೈಸಿಕಲ್ ಹಾಡುಗಳು ನಮಗೆ ಇಷ್ಟ ಆಯಿತು ಅಂತ ಹೇಳಿ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ರವಾನೆ ಮಾಡಿದ್ದಾರೆ. ನಾನು ಕೂಡ ಸೈಕಲ್ ಓಡಿಸ್ತೀನಿ ಈಗಲೂ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಪಾಪುರದಿಂದ ಸಂದೇಶ ಕಳಿಸಿದ್ದಾರೆ. ರಾಯಚೂರು ಈರಣ್ಣ ಬೆಂಗಾಲಿಯಿಂದ ಸಂದೇಶ ಬಂದಿದೆ. ಚೂರಿ ಚಿಕ್ಕಣ್ಣ ಚಿತ್ರದ ಒಂದು ಹಾಡು ಅಂತ ಹೇಳಿದ್ರು, ಆ ಹಾಡಾಗಲಿ ಪ್ರಸಾರ ಆಯಿತು. ಹಾಗೆ ಸುಮಾ ಸುಂಕದ ಕಟ್ಟೆಯಿಂದ, ಮತ್ತು ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ ಇ ಎಸ್ ಬಡಾವಣೆಯಿಂದ, ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಇವರಿಗೆ ಹರ್ಷ ಅವರ ಜೊತೆಗಿನ ದೂರವಾಣಿಯ ಮಾತುಗಳು ಇಷ್ಟ ಆಯ್ತಂತೆ, ಒಳ್ಳೆಯ ಮಾಹಿತಿ ನೀಡಿದ್ರು. ಹಾಗೆ 97 ವರ್ಷದ ದತ್ತಾತ್ರೇಯ ಅವರು ಈಗಲೂ ಓಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಸ್ಫೂರ್ತಿದಾಯಕ ಅವರು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತಿನ್ಯಾರು ಕುಮಾರಸ್ವಾಮಿಯವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೋಪಾಲ್ ಕಾಂಬಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆ ಇಲ್ಲಿಂದ, ಮತ್ತು ನಮ್ಮಂತೂ ಸೈಕಲ್ ಓಡಿಸೋದು ಅಂತ ಹೇಳಿದ್ರೆ ಕ್ರೇಜಿ ಅಂತ ಹೇಳ್ತಾ ಇದ್ದರೆ ಶೈಲಿನಿ ಮುರಳೀಧರ್ ಅವರು, ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಂದು ಕ್ರೇಜಿ ಆಗಿಬಿಡ್ತಾ ಇದ್ರಂತೆ ಅವರು ಸೈಕಲ್ನ ನೋಡಿ. ಹಾಗೆಯೇ ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗ ಇಲ್ಲಿಂದ, ಹಾಗೆ ಲಕ್ಷ್ಮೀ ಅವರು ಗಟ್ಗಳ್ಳಿ ಕೋಲಾರ ಇಲ್ಲಿಂದ, ನಾಗರಾಜ್ ಶರ್ಮಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಕೂಡ ಕಾಲೇಜಿಗೆ ಹೋಗುವಾಗ ಸೈಕಲ್ನಲ್ಲೇ ಹೋಗ್ತಾ ಇದ್ದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕೇಳುಗರ ಸಂದೇಶಗಳು ನಮ್ಮ ಜೊತೆಯಾಗಿವೆ. ಕಾರ್ಯಕ್ರಮಗಳನ್ನು ಆಸ್ಥೆಯಿಂದ ಆಲಿಸ್ತೀರಿ, ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸ್ಕೊಡ್ತೀರಿ, ಹೀಗೆ ಸದಾ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಸರ್ವಮಂಗಳ ಚಿತ್ರದ ಒಂದು ಚಂದದ ಒಂದು ಗೀತೆ ಇದು. ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆ. ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಂಥವರು ಸತ್ಯಂ ಅವರು. ಪಿ ಸುಶೀಲ ಹಾಗೂ ಪಿ ವಿ ಶ್ರೀನಿವಾಸ್ ಅವರ ಮಧುರವಾದ ಕಂಠಸಿರಿಯಲ್ಲಿ ಒಂದು ಚಂದದ ಗೀತೆ ಮೂಡಿಬಂತು. ಒಳ್ಳೆಯ ಚಂದದ ಗೀತೆಗಳು ಪ್ರಸಾರ ಆಯಿತು ಅಂತ ಹೇಳಿ ನಮ್ಮ ಕೇಳುಗರೆಲ್ಲರೂ ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ರಿ. ಹೌದು, ಈ ಚಂದದ ಗೀತೆಗಳ ಪಯಣ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಇರುವಂತಹ ಬೃಂದಾವನ ಚಿತ್ರದ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವಿನುತಾ. ಹಾಗೆ 11 ಗಂಟೆಗೆ ಸರಿಯಾಗಿ ಸುದ್ದಿ ಮುಖ್ಯಾಂಶಗಳು, ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಕೂಡ ಮೂಡಿಬರುತ್ತೆ. ವಾರ್ತಾ ವಾಚಕರು ಕೂಡ ಸಿದ್ಧರಾಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ನ ಆರ್ಬಿ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಇಂದು ಆರಂಭಗೊಂಡಿದ್ದು, ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಬಡ್ಡಿದರಗಳಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸಭೆಯ ನಿರ್ಧಾರಗಳನ್ನು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಇದೇ 5ರಂದು ಪ್ರಕಟಿಸಲಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುಯಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಅವರು ಬುಧವಾರ ದೆಹಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ನಗರಾಡಳಿತ, ನಾಗರಿಕ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಕಟ್ಟಡಗಳ ಸುರಕ್ಷತೆ ಕುರಿತ ವಿಷಯಗಳನ್ನು ಚರ್ಚಿಸಿದರು. ಪ್ರಸ್ತುತ ಪ್ರಾದೇಶಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇರಾನ್ಗೆ ಚೀನಾ ಮಿಲಿಟರಿ ನೆರವು ನೀಡುತ್ತಿರುವ ಕುರಿತ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ತಿಳಿಸಿದ್ದಾರೆ. ಇದೇ ವೇಳೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಂತಾರಾಷ್ಟೀಯ ನೌಕಾಯಾನ ಸ್ವಾತಂತ್ರ್ಯವನ್ನು ಮರುಸ್ಥಾಪಿಸುವ ಜಾಗತಿಕ ಪ್ರಯತ್ನಗಳಿಗೆ ಚೀನಾ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ 99 ಅಧಿಸೂಚಿತ ಉದ್ದಿಮೆಗಳ ಕಾರ್ಮಿಕರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ರಾಜ್ಯ ಸರ್ಕಾರ ಹೊರಡಿಸಿರುವ ಅಂತಿಮ ಅಧಿಸೂಚನೆ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಹೈಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಬಯಸಿದೆ. ಅಹಮದಾಬಾದ್ ನಗರ ಪೊಲೀಸ್ ಹಾಗೂ ಅಪರಾಧ ವಿಭಾಗ ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ 131 ಬಾಂಗ್ಲಾದೇಶಿಯರನ್ನು ಗುರುತಿಸಿ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ 160 ಶಂಕಿತರನ್ನು ವಿಚಾರಣೆಗೆ ಒಳಪಡಿಸಲಾಗಿದ್ದು ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 699 ಅಂಕಗಳ ಕುಸಿತ ಕಂಡು 73,959 ವಹಿವಾಟು ನಡೆಸಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 177 ಅಂಕಗಳ ಕುಸಿತ ಕಂಡಿದ್ದು 23,302 ವಹಿವಾಟು ಆರಂಭಿಸಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಜಿಲ್ನ ಮಾರ್ಸೆಲೋ ಡೆಮೋಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲೆಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: कोई गारंटी नहीं है, सरकार खुद उनकी गारंटर बन रही है.
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು

ಸಮಯ ಆಗಿದೆ 11:05:32. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡುಗಳು ಪ್ರಸಾರ ಆಗ್ತಾ ಇದೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ ಸಾಹೇಬ ಮತ್ತು ರಾಜಕುಮಾರ ಚಿತ್ರಗಳಿಂದ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 11:17. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ ಜೆ ವಿನುತಾ ಶಶಿಧರ್. ಮತ್ತೆರಡು ಸೂಪರ್ ಹಿಟ್ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ, ಚಕ್ರವರ್ತಿ ಮತ್ತು ಚೌಕ ಚಿತ್ರಗಳಿಂದ.

ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇದು ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾ ಭಾರತೀಯ ಅತಿಥಿಯ ಬಗ್ಗೆ ಹೇಳೋದಾದ್ರೆ, ಕನ್ನಡ ಚಿತ್ರರಂಗದಲ್ಲಿ ಮನೆ ಮಾತಾದ ಬಹು ಬೇಡಿಕೆಯ ಬಹುಮುಖ ಪ್ರತಿಭೆಯ ಒಬ್ಬ ವ್ಯಕ್ತಿಯ ಬಗ್ಗೆ ಇಂದು ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದ್ರೆ, ಕನ್ನಡ ಚಿತ್ರರಂಗದ ಅತ್ಯಂತ ಸುಪ್ರಸಿದ್ಧ, ಸುಂದರ, ಸುಮಧುರ ಮತ್ತು ಜನಪ್ರಿಯ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾದ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿಶಿಷ್ಟ ಹಾಗೂ ಮೃದುವಾದ ಕಂಠದಿಂದಾಗಿ 90ರ ದಶಕದಿಂದ ಇಂದಿನವರೆಗೂ ಲಕ್ಷಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ ಇವರು ಸ್ಯಾಂಡಲ್ವುಡ್ನ ಮೆಲೋಡಿ ಕಿಂಗ್ ಎಂದೇ ಪ್ರಸಿದ್ಧರಾದವರು. ಬೆಂಗಳೂರಿನಲ್ಲಿ ಹುಟ್ಟಿದ ರಾಜೇಶ್ ಕೃಷ್ಣನ್ ಅವರಿಗೆ ಸಂಗೀತದ ಹಿನ್ನೆಲೆ ಮನೆಯಿಂದಲೇ ಒದಗಿ ಬಂದಿತ್ತು. ಅವರ ತಾಯಿ ಪ್ರಸಿದ್ಧ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಾಯಕಿಯಾಗಿದ್ದು, ಅವರೇ ರಾಜೇಶ್ ಕೃಷ್ಣನ್ ಅವರಿಗೆ ಮೊದಲ ಗುರು ಅಂತ ಹೇಳಬಹುದು. ಬೆಂಗಳೂರಿನ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಇವರು ಬಾಲ್ಯದಿಂದಲೇ ಗಾಯನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ಒಂದು ಗೀತೆಯ ನಂತರ ಮತ್ತಷ್ಟು ಮಾಹಿತಿ ಮತ್ತು ಹಾಡುಗಳು ನಿಮ್ಮ ಜೊತೆಯಾಗಲಿವೆ. ಮೂಡಿ ಬರ್ತಾ ಇದೆ ಜನ್ಮದ ಜೋಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ನಾವು ರಾಜೇಶ್ ಕೃಷ್ಣನ್ ಅವರ ಸಿನಿ ಜೀವನದ ಪಯಣದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಸಿನಿಮಾ ರಂಗಕ್ಕೆ ಬರುವ ಮೊದಲು ಇವರು ಹೆಸರಾಂತ ಸಂಗೀತ ಜೋಡಿಯಾದಂತಹ ರಾಜನ್ ನಾಗೇಂದ್ರ ಮತ್ತು ನಾದಬ್ರಹ್ಮ ಹಂಸಲೇಖ ಅವರ ಮಾರ್ಗದರ್ಶನದಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ SPB ಅವರಂತಹ ಹಿರಿಯ ಗಾಯಕರು ಹಾಡುವ ಮುನ್ನ ಹಾಡಿನ ಧಾಟಿಯನ್ನ ರೆಕಾರ್ಡ್ ಮಾಡಲು ಇವರ ಧ್ವನಿಯನ್ನ ಬಳಸ್ತಾ ಇದ್ರು. 1991 ತೆರೆ ಕಂಡ ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ ಹಾಡಿನ ಮೂಲಕ ಇವರು ಸ್ವತಂತ್ರ ಗಾಯಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಕೇವಲ 17 ವಯಸ್ಸಿನಲ್ಲೇ ಇವರು ಹಾಡಿದ ಹಾಡನ್ನ ಕೇಳಿ ಮೆಚ್ಚಿದ ರಾಜನ್ ನಾಗೇಂದ್ರ ಜೋಡಿ ಟ್ರ್ಯಾಕ್ ಧ್ವನಿಯನ್ನೇ ಅಂತಿಮ ಹಾಡಾಗಿ ಉಳಿಸ್ಕೊಳ್ತಾರೆ. ಇದಾದ ಬಳಿಕ ಹಂಸಲೇಖ ಅವರ ಸಂಗೀತ ನಿರ್ದೇಶನದ ಹೂವು ಹಣ್ಣು ಚಿತ್ರದ ಹಾಡುಗಳು ಇವರಿಗೆ ದೊಡ್ಡ ಬ್ರೇಕ್ ಅನ್ನ ನೀಡಿದ್ವು. ಕಳೆದ 3 ದಶಕಗಳಲ್ಲಿ ರಾಜೇಶ್ ಕೃಷ್ಣನ್ ಅವರು ಕನ್ನಡದಲ್ಲಿ 3,000 ಹೆಚ್ಚು ಚಲನಚಿತ್ರ ಗೀತೆಗಳನ್ನ ಹಾಡಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಹೂವು ಹಣ್ಣು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಹಾಗೂ ಜೊತೆಯಾಗಿದ್ದಾರೆ ಚಿತ್ರ ಅವರು, ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ಮೂಡಿ ಬರ್ತಾ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕಲಾಭಾರತಿಯಲ್ಲಿ ನಾವು ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾಹಿತಿ ಹಾಗೂ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿ ಕೂಡ 200 ಹೆಚ್ಚು ಹಾಡುಗಳನ್ನು ಹಾಡಿರುವ ಇವರು ನಿನ್ನೆ ಪೆಳ್ಳಾಡ್ತಾ ಚಿತ್ರದ ಏಟೋ ವೆಳ್ಳಿಪೋಯಿಂದಿ ಮನಸ್ಸು ಹಾಡಿಗೆ ಆಂಧ್ರ ಪ್ರದೇಶ ಸರ್ಕಾರದ ಪ್ರತಿಷ್ಠಿತ ನಂದಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ ತಮಿಳು, ಹಿಂದಿ, ಮಲಯಾಳಂ, ತುಳು ಮತ್ತು ಲಂಬಾಣಿ ಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ರಾಜೇಶ್ ಕೃಷ್ಣನವರು ಕೇವಲ ಮೈಕ್ರೋಫೋನ್ ಹಿಂದಿನ ಧ್ವನಿಯಷ್ಟೇ ಅಲ್ಲ, ಕ್ಯಾಮರಾ ಮುಂದೆಯೂ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಸೂಪರ್ ಹಿಟ್ ಚಿತ್ರ ಗಾಳಿಪಟದಲ್ಲಿ ಕೆಟ್ಟೆ ಎಂಬ ಪಾತ್ರದ ಮೂಲಕ ಪ್ರಮುಖ ನಟರಾಗಿ ಕಾಣಿಸಿಕೊಂಡರು. ಇವರ ನಟನೆಗೆ ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗಿ ಫಿಲಂಫೇರ್ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದರು. ನಂತರ 2015 ಮೆಲೋಡಿ ಎಂಬ ಚಿತ್ರದಲ್ಲಿ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು. ಮುಂದೆ ಮೂಡಿ ಬರ್ತಾ ಇದೆ ಗಾಳಿಪಟ ಚಿತ್ರದಿಂದ ಚಿತ್ರ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಇವರ ಗಂಭೀರ ಹಾಗೂ ಸ್ಪಷ್ಟ ಧ್ವನಿಯಿಂದಾಗಿ ಕನ್ನಡದ ಹಲವು ಪ್ರಮುಖ ನಾಯಕ ನಟರಿಗೆ ಹಿನ್ನೆಲೆ ಧ್ವನಿಯನ್ನು ಕೂಡ ಇವರು ನೀಡಿದ್ದಾರೆ. ಜೀ ಕನ್ನಡ ವಾಹಿನಿಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರರಾಗಿ ಇಂದಿಗೂ ಕೂಡ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ. 3 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ನಂದಿ ಪ್ರಶಸ್ತಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಕಾರ್ಮೋಡ ಕಳೆದು ಹಾಡಿಗೆ

ಸೈಮಾ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಮೂಡಿ ಬರ್ತಾ ಇದೆ ಹಬ್ಬ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕಲಾಭಾರತಿಯಲ್ಲಿ ನಾವು ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮಾಹಿತಿ ಮತ್ತು ಹಾಡುಗಳನ್ನ ಕೇಳ್ತಾ ಜೊತೆ ಜೊತೆಗೆ ಸಮಯ ಆಗಿದೆ 11:55. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಇವರ ಹುಟ್ಟಿದ ಹಬ್ಬ. ಇವರು ಸದಾ ಕಾಲ ಹೀಗೆ ಇವರ ಹಾಡುಗಳಿಂದ ಹಾಗೂ ನಟನೆಯಿಂದ ಕನ್ನಡ ಚಿತ್ರ ರಸಿಕರನ್ನ ರಂಜಿಸ್ತಾ ಇರಲಿ ಅಂತ ಆಶಿಸ್ತಾ ರಾಜೇಶ್ ಕೃಷ್ಣನ್ ಅವರಿಗೆ ವಿವಿಧ ಭಾರತೀಯ ಕಡೆಯಿಂದ ಹಾಗೆ ನಮ್ಮೆಲ್ಲರ ಕೇಳುಗರ ಕಡೆಯಿಂದ ಜನ್ಮ

ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ

0: ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸ್ ಅನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರು ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ್ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಇತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮ ಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5ನೇ ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ 6ನೇ ತಾರೀಕು ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

ಸಮಯಾಗಿದೆ 12:06 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಲಿಸುವ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಕೇಳುವ ಬಯಕೆ ನಿಮ್ಮದಾಗಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಬಹುದು. ಅದಕ್ಕೆ ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257 0802226257. ದಯವಿಟ್ಟು ನಿನ್ನೆ ಮೊನ್ನೆ ಒಂದು ವಾರದ ಹಿಂದೆ ಒಂದು ತಿಂಗಳ ಹಿಂದೆ ಕರೆ ಮಾಡಿದವರು ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾ ಒಂದು ಗೀತೆಯ ನಂತರ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಮೋಡಿ ಬರ್ತಾ ಇದೆ ಮುತ್ತಣ್ಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ ಮೇಡಮ್,
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್, ನಾನು ಮಲ್ಲಿಕಾರ್ಜುನ್.
0: ಮಲ್ಲಿಕಾರ್ಜುನ್ ಅವರು ಎಲ್ಲಿಂದ?
1: ಬೆಂಗಳೂರು ಮೇಡಮ್.
0: ಬೆಂಗಳೂರಿನಿಂದ ಏನ್ ಮಾಡ್ಕೊಂಡಿದ್ದೀರಿ ನೀವು?
1: ನಾವು ಟೈಲರಿಂಗ್ ಶಾಪ್ ಮೇಡಮ್.
0: ಟೈಲರಿಂಗ್ ಶಾಪ್, ಯಾವ ಹಾಡು ಬೇಕಿತ್ತು?
1: ನಮ್ಗೆ ಗಾಳಿ ಗೋಪುರ ಚಿತ್ರದಿಂದ ಕೇಳಿದೆ ಮೇಡಮ್.
0: ಓಕೆ, ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಗಾಳಿಗೋಪುರ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ ಜಿ ವಿ ಅಯ್ಯರ್ ಅವರ ಸಾಹಿತ್ಯದಲ್ಲಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

0: ಕರೆಗೊಂದು ಹಾಡಿನಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳ್ತಾ ಸಾಕ್ತಾ ಇದೀವಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್, ನಾನು ಚಂದ್ರು ಅಂತ.
0: ಚಂದ್ರು ಎಲ್ಲಿಂದ?
1: ನಾನು ಬೆಂಗಳೂರಿಂದ, ಬಳೆಪೇಟೆಯಿಂದ ಮೇಡಮ್.
0: ಬಳೆಪೇಟೆಯಿಂದ ಏನ್ ಮಾಡ್ಕೊಂಡಿರೋದು ನೀವು?
1: ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋದು ಮೇಡಮ್.
0: ಕೆಲಸ ಮಾಡ್ಕೋತಾ ಹಾಡು ಕೇಳ್ತಾ ಇರ್ತೀರಾ ವಿವಿಧ ಭಾರತಿ?
1: ಹೌದು ಮೇಡಮ್, ಬೆಳಿಗ್ಗೆ ಹೊತ್ತು ಒಂದು 10:00 ಬಂದ್ರೆ ನಾನು ಸಾಯಂಕಾಲವರೆಗೂ 7:30-8:00 ಕೇಳ್ತೇನೆ ಮೇಡಮ್.
0: ಸೂಪರ್. ಆಮೇಲೆ ಯಾವ ಪ್ರೋಗ್ರಾಮ್ ಇಷ್ಟ ಆಗುತ್ತೆ ನಿಮ್ಗೆ ವಿವಿಧ ಭಾರತಿಯಲ್ಲಿ?
1: ನನಗೆ ಆಮೇಲೆ ಪಾಲ್ಗೊಂಡ ಹಾಡುಗಳು ಅದು ಇಷ್ಟ ಆಗುತ್ತೆ. ಆಮೇಲೆ 7:00 ಮೇಲೆ ಒಂದು ಆಸ್ತಿಯಾದ ಬರುತ್ತಲ್ಲ, 7:00 ಪ್ರೋಗ್ರಾಮ್ ಬರುತ್ತಲ್ಲ, ಇದೋಡ್ದು ಅದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನ್ಯೂಸ್ ನಂಗೆ 12:00-1:00 ನ್ಯೂಸ್ ಕೇಳ್ತಾ ಇರ್ತೀನಿ.
0: ಹೆಡ್ಲೈನ್ಸ್ ಕೇಳ್ತಾ
1: ಇರ್ತೀರಾ? ಅದೆಲ್ಲ ಕೇಳಿಸ್ತಾ ಇರ್ತೀನಿ, ಹೆಡ್ಲೈನ್ಸ್ ಕೂಡೆಲ್ಲ.
0: ಓಕೆ. ಈಗ ಯಾವ ಹಾಡ್ಬೇಕು
1: ನನಗೆ ಮೇಡಮ್? ನಂಗೆ ತುಂಬಾ ಇಷ್ಟ ಆಗಿರೋ ಸಾಂಗ್ ಅಂದ್ರೆ ಜನ್ಮದಿನದ ಅನುಬಂಧ ಸಾಂಗ್ ಇಂದ ತಂಗಾಳಿಯಲ್ಲಿ ಸಾಂಗ್ ಬೇಕು ಮೇಡಮ್. ನನಗೆ ತುಂಬಾ ಇಷ್ಟ. ನಾನು ಎಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ಶಿಫ್ಟ್ ಡೇ ಶಿಫ್ಟ್ 8:00-9:00 ನಾನು ರೇಡಿಯೋ ಕೇಳ್ತೀನಿ. ರಾತ್ರಿ ಡ್ಯೂಟಿಯಲ್ಲಿ ಇದ್ರು ನಾನು ರೇಡಿಯೋ ಕೇಳ್ತೀನಿ.
0: ರಾತ್ರಿ ಡ್ಯೂಟಿ ಇದ್ದಾಗ ಹಾಡ್ ಕೇಳ್ತೀರಾ ಅನ್ಸತ್ತೆ ನೀವು, ತಂಗಾಳಿಯಲ್ಲಿ ನಾನು ಅಲ್ವಾ? ಧೈರ್ಯಕ್ಕೆ ಧೈರ್ಯ ಬರ್ಲಿ ಅಂತ. ಅಲ್ಲ, ಆದ್ರೂ ಮತ್ತೂ ಹೆಚ್ಚಿನ ಧೈರ್ಯ ಬರ್ಲಿ, ಜೊತೆಗೆ ಯಾರಾದ್ರೂ ಇದಾರೆ ಅನ್ನೋ ಫೀಲಿಂಗ್ ಬರ್ಲಿ ಅಂತ.
1: ಅದು ಅಲ್ವಾ, ಆಫೀಸ್ ಅಲ್ಲಿ ಇರ್ತಾರೆ. ಆಮೇಲೆ 9:00 ಆಮೇಲೆ ಆಫೀಸ್ ನಮ್ದಾಗ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ನಾವ್ ರಿಸೆಪ್ಷನ್ ಅಲ್ಲಿ ಕುತ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ರಾತ್ರಿ ಎಲ್ಲ.
0: ಅವಾಗ ಹಾಡು ಹೇಳ್ತಾ ಇರ್ತೀರಾ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ. ಅದಕ್ಕೋಸ್ಕರ ಈ ಹಾಡು ಇಷ್ಟ ನಿಮ್ಗೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಗೀತೆನ ರಿಕ್ವೆಸ್ಟ್ ಮಾಡಿದ್ದಾರೆ ಚಂದ್ರು ಅವರು. ಎಸ್ ಜಾನಕಿ ಅವರ ಗಾಯನದಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿದೆ.

ಹಲೋ ಹಲೋ ಮೇಡಮ್, ವಿವಿಧ ಭಾರತಿನಾ? ಹಲೋ, ಇಲ್ಲಿ ಇಲ್ಲಿ ಬನ್ರಿ. ಹಲೋ, ಆಯ್ತು ಬರ್ತಾ ಇಲ್ವಲ್ಲ.

0: ವಿವಿಧ ಭಾರತೀಯ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳುವಂತಹ ಸಮಯವಿದು. ನೀವು ಫೋನ್ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802-01-2257-0800-322-657. ಈಗ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಮಸ್ತೆ, ನಮಸ್ತೆ ಮ್ಯಾಮ್, ನಿಮ್ಮ ಹತ್ರ ಮಾತಾಡಿದ್ರೆ ನಮ್ಗೆ ತುಂಬಾ ಖುಷಿ.
0: ಓಕೆ, ಹೇಳಿ, ನಮಗೂ ಖುಷಿ ಆಯ್ತು.
1: ಬೆಂಗಳೂರಿಂದ ಲಿಂಗರಾಜಪುರ ಐನ್ಮಿಡ್ ರೋಡ್ ಲಕ್ಷ್ಮಣ ಅನ್ಬಿಟ್ಟು ಅಂತ.
0: ಲಕ್ಷ್ಮಣ ಅವರೇ, ನಮಸ್ಕಾರ. ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ನಮ್ಮ ವೈಫ್ಗೋಸ್ಕರ ಶ್ರುತಿ ಸೇರಿಗಿಂತ ಅಣ್ಣವ್ರು ಹಾಡಿದ ನೋಡಿ, ನಗಲ್ಲ ಹಾಡೋದೆ ಅಲ್ಲ ಹಾಡೋದೆ.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಅದ ಅವ್ರೇನೋ ಮ್ಯಾಮ್, ನಮ್ದು ಒಂದೇ ಸ್ಕೂಲ್ ಒಂದೇ ಕಾಲೇಜ್ ನಾವ್ ಇಬ್ರು ಓದಿರೋದು. ಅವ್ರು ಇಬ್ರು ಆಕ್ಚುಲಿ ಬ್ಲೈಂಡ್. ಅದೇನೋ ಅವ್ರಿಗೆ ಹಾಡು ಅಂದ್ರೆ ತುಂಬಾ ಇಷ್ಟ ನಮ್ಮ ವೈಫ್ಗೆ.
0: ಹೌದು, ತುಂಬಾ ಸುಂದರವಾಗಿದೆ ಸಾಂಗ್. ನಿಮಗೋಸ್ಕರ ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.
0: ಶ್ರುತಿ ಸೇರಿದಾಗ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ, ಯಾವ ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್ ನಾನು ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅಂತ ಮಾತಾಡೋದು.
0: ಶಿವಲಿಂಗಯ್ಯ ಅವರೇ, ಹೇಗಿದ್ದೀರಿ?
1: ಆರಾಮದಲ್ಲಿ ಮೇಡಮ್, ತಾವು ಆರಾಮಿದ್ದೀರಾ?
0: ಆರಾಮಿದ್ದೀವಿ. ಅಷ್ಟು ದಿನ ಆಯ್ತು ಕರೆ ಮಾಡಿ ನೀವೀಗ.
1: ಮೇಡಮ್ 2-4 ಆಯ್ತು ಮೇಡಮ್ ನಾನು ಮಾಡಿಲ್ರಿ. ಹೌದ್ರಿ.
0: ಓಕೆ, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಮೇಡಮ್ ರೀ, ಚಿತ್ರ ಅನ್ನಯ್ಯ ರೀ ಅಲ್ರಿ, ಅದ್ರೊಳಗ್ ಗೊಂಬೆ ಗೊಂಬೆ ಗೊಂಬೆ, ನಿನ್ನ ಮುದ್ದಾಡಬೇಕು ನರ ಬೊಂಬೆ, ನಿನ್ನ ಚಂದಾಡಬೇಕು ನರ ಗೊಂಬೆ ಅಂತ ಒಂದು ಸಾಂಗ್ ಐತೆ ಅಲ್ರಿ.
0: ಆ ಹಾಡು ಬೇಕು?
1: ಬೇಕು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ಸ್ ಮೇಡಮ್.
0: ಅಣ್ಣಯ್ಯ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

0: ಸಮಯಾಗಿದೆ 12:48 ವಿವಿಧ ಭಾರತಿ ಕನ್ನಡನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಕರೆಗೊಂದು ಹಾಡಿನಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ವೀರನಾ
0: ಬೀರನಾ?
1: ಧೀರ.
0: ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು?
1: ರೋಜಿಪುರ ಮೇಡಮ್.
0: ಎಲ್ಲಿ ಹೇಳಿ?
1: ರೋಜಿಪುರ.
0: ರೋಜಿಪುರ ಎಲ್ಲಿಂದ? ಎಲ್ಲ ಇದು ದೊಡ್ಡಬಳ್ಳಾಪುರ. ಓಕೆ, ಯಾವ ಹಾಡು ಬೇಕಿತ್ತು? ಓಕೆ ಓಕೆ. ಏನ್ ಮಾಡ್ಕೊಂಡಿರೋದು ನೀವು?
1: ನಾವು ಅಂದಾರ ಆಗುತ್ತೆ.

ಓಕೆ, ಅಂದ್ರೆ ಏನು ಹವ್ಯಾಸ ನಿಮ್ದು? ಹೌದಾ, ಸರಿ. ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ರಾಮ ಪರಶುರಾಮ ಚಿತ್ರದಿಂದ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:45:45 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಮುಂದಿನ ಕರೆ ಯಾರು ಮಾಡಿದ್ದಾರೆ, ಯಾವ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಲಿಂಗರಾಜ್ಪುರದ ಶ್ರೀನಿವಾಸ್ ಅಂತ.
0: ಶ್ರೀನಿವಾಸ್ ಅವರು ಲಿಂಗರಾಜ್ಪುರದಿಂದ, ಯಾವಾಗ ಕರೆ ಮಾಡಿದ್ರಿ ನೀವು?
1: ನಾವು ಇದೇ ಫಸ್ಟ್ ಟೈಮ್ ಮ್ಯಾಮ್.
0: ತುಂಬಾ ಸಲ ಕೇಳಿದಿನಲ್ಲ ನಿಮ್ ವಾಯ್ಸು. ಸರಿ, ಕೇಳ್ತಾ ಇರ್ತೀರಾ ವಿವಿಧ ಭಾರತಿನ?
1: ಖಂಡಿತ ಕೇಳ್ತಾ ಇರ್ತೀವಿ.
0: ಯಾವ ಹಾಡು ಇಷ್ಟ ಆಗುತ್ತೆ?
1: ಇವತ್ತು ನಮ್ಮ ಅತ್ತೆ ಅವರು ಬ್ಲೈಂಡ್ ಮ್ಯಾಮ್. ನಮ್ಮ ಅತ್ತೆ ನಮ್ಮನ್ನ ಇಬ್ರು ಬ್ಲೈಂಡ್, ಅವ್ರದ್ದು ಮದುವೆ ಆಗಿದ್ದ ದಿನ ಅವ್ರದ್ದು ಇವತ್ತು.
0: ಓಕೆ, ಯಾವ ಹಾಡು ಬೇಕು ಅದಕ್ಕೋಸ್ಕರ?
1: ಅವ್ರಿಗೆ ಯಾವಾಗ ರಾಜ್ಕುಮಾರ್ ಹಾಡೇ ಇಷ್ಟ ಪಡ್ತಾರೆ. ತಂದೆ ಕೊಡಿಸ ಸೀರೆ ಅನ್ನೋ ಹಾಡೇ ಕೇಳಿ ಅಂತ ಹೇಳಿದಾರೆ ಅವರು, ಅದಕ್ಕೋಸ್ಕರ ಹೇಳಬೇಕಂತ ಮ್ಯಾಮ್ ಅವ್ರಿಗೆ.
0: ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ ಇಷ್ಟದ ಗೀತೆಯನ್ನ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಮೇಡಮ್ ಒಂದ್ ನಿಮಿಷ
0: ಹೇಳಿ. ಹಲೋ,
1: ಯಾರು? ನಾವಿದೆ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಎಲ್ಲಾರು ಎಷ್ಟೆಷ್ಟೋ ಸರಿ ಕಾಲ್ ಮಾಡ್ತಾರೆ. ನಮ್ಮ ಅತ್ತೆಯವ್ರಿಗೋಸ್ಕರ ದಯವಿಟ್ಟು ಇದೊಂದು ಹಾಡು ನಾವು ಕೇಳ್ತಾ ಇದೀವಿ, ದಯವಿಟ್ಟು ಪ್ರಸಾರ ಮಾಡಿ ಮ್ಯಾಮ್.
0: ಮಾಡ್ತೀವಿ ಮಾಡ್ತೀವಿ, ಖಂಡಿತ ಕರೆ ಮಾಡಿ.
1: ಸಲ್ಲ ಅನ್ಬಿಟ್ಟು ಅವ್ರು ಬ್ಲೈಂಡ್, ಅವ್ರಿಗೋಸ್ಕರ ದಯವಿಟ್ಟು ಪ್ರಸಾರ. ನಮ್ಮ ಅಣ್ಣ ಬ್ಲೈಂಡ್, ಅವ್ರ ಸಲ್ಲನು ಬ್ಲೈಂಡ್, ನಮ್ಮ ಅತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್.
0: ಮಿಡಿದ ಹೃದಯಗಳು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಸಮಯ ಆಗಿದೆ 12:56:20. ಕರೆಗೊಂದು ಹಾಡಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕರೆಗೊಂದು ಹಾಡಿನಲ್ಲಿ ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮಿಷ್ಟದ ಗೀತೆಗಳು ಪ್ರಸಾರ ಆಗಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಕರೆಗೊಂದು ಹಾಡಿನಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಹೊಂಬಿಸಿಲು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಹಲವು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರು

ಅನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಭಾರತದ ಯುವಕರು ದೈನಂದಿನ ಚಟುವಟಿಕೆಯಲ್ಲಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಸದೃಢ, ಆರೋಗ್ಯಕರ ಹಾಗೂ ಹಸಿರು ರಾಷ್ಟದ ಚಳವಳಿಯಲ್ಲಿ ಭಾಗಿಯಾಗುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಇಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರುಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಪ್ರಸಕ್ತ ವರ್ಷದ ಆಗಸ್ಟ್ 31ರ ಒಳಗಾಗಿ ವರದಿ ಸಲ್ಲಿಸಲು ಸಮಿತಿಗೆ ಗಡುವು ನೀಡಲಾಗಿದೆ. 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಪಂದ್ಯಾವಳಿಯ ಪೂಲ್ ಎ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಸಿಂಗಾಪುರ ತಂಡವನ್ನು 25-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಸಮಯ ಆಗಿದೆ 1:04:22. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ಸಂದೇಶಗಳತ್ತ ಗಮನ ಹರಿಸುವಂತಹ ಸಮಯ. ಕಲಾಭಾರತಿಯಲ್ಲಿ ಅಲ್ಲ, ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ, ತುಂಬ ಚೆನ್ನಾಗಿತ್ತು ಹಾಡು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಕೇಳುಗರು. ಹಾಗೇನೆ ಇಂದು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಾಡುಗಳು ಸುಮಧುರವಾಗಿ ಮೂಡಿ ಬರ್ತಾ ಇತ್ತು ಇದೆ ಅಂತ ದೇವಿಕಾ ಹನುಮನಹಟ್ಟಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೇನೆ ಇಂದಿನ ಕಲಾಭಾರತಿಯಲ್ಲಿ ರಾಜೇಶ್ ಕೃಷ್ಣನ್ ಅವರ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಎಂದಾಗ ಖುಷಿ ಆಗ್ತಾ ಇದೆ. ಅವರು ಗುಲಾಬ್ ಜಾಮೂನ್ ಇದ್ದಂತೆ ಸುಂದರ ರೂಪದ ಸುಮಧುರ ಕಂಠದ ಗಾಯಕ ಅಂತ ಹೇಳ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ವರಲಕ್ಷ್ಮಿ ಪೀಣದಿಂದ. ಹಾಗೇನೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಫೇವರೇಟ್ ಸಿಂಗರ್ ರಾಜೇಶ್ ಅವರ ಅವಳ ಮೊಗಸಿರಿಗೆ ಹಾಡು ಪ್ರಸಾರ ಆಗಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಚೇತನ್ ಕುಮಾರ್ ಜಿ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಆಕಾಶವಾಣಿಗೆ ಧನ್ಯವಾದಗಳು, ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ರಾಣಿ ಹಳೆಬೀಡಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾಹಿತಿ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರತಿ ಚಳ್ಳಕೆರೆಯಿಂದ ಚಿತ್ರದುರ್ಗದಿಂದ ಕರೆಗೊಂದು ಹಾಡು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ನಿರೂಪಣೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಯಾರಿದು ಮಂಜುನಾಥ್ ಕೊಂಡಿಕೊಪ್ಪ ಮಾಣಕ್ವಾಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಂಗಳೂರು ಗಿರಿನಗರದ ವಿಜಯ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಸುಜಾತ ಆರ್ ಗಣೇಶ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶ್ರುತಿ ಬೆಳಗಾವಿಯಿಂದ ಕರೆ ಸಿಗ್ತಾ ಇಲ್ಲ ನಮಗೆ ಅಂತ, ಆದರೆ ಕೇಳುಗರ ಹಾಡು ಕೇಳಿ ಖುಷಿ ಪಡ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಹಾಡುಗಳು ಅಂತ ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿದರೆ.

ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಮಯೂರ್ ಕೋಟಿ ಅವರು. ಹಾಗೆ ಗುಳೆದಗುಡದಿಂದ ವಿರೂಪಾಕ್ಷಪ್ಪ ಅವರು ಕೂಡ ತಂದೆ ಕೊಡಿಸೋ ಸೀರೆ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಚಿದಾನಂದ್ ಟಿ ಬಿ ಸರ್ಕಲ್ನಿಂದ ಕರೆ ಮಾಡಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ 3548 ಇಂದ ಕೂಡ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಇವತ್ತಿನ ಪ್ರೋಗ್ರಾಮ್ ಸೂಪರ್, ಎಲ್ಲ ಹಾಡುಗಳು ಚೆನ್ನಾಗಿತ್ತು ಅಂತ ಪುಷ್ಪ ಶಾನುಭೋಗರ್ ಗದಗದಿಂದ ಸಂದೇಶವನ್ನು ಕಳಿಸಿದರೆ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಕಲಾಭಾರತಿ ಪ್ರೋಗ್ರಾಮ್ ಸೂಪರ್ ಆಗಿತ್ತು, ಹಾಗೆ ಎಲ್ಲ ಪ್ರೋಗ್ರಾಮ್ ಸೂಪರ್ ಆಗಿತ್ತು ಅಂತ ಶಿವಲಿಂಗಯ್ಯ ಹಿರೇಮಠ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಈಗ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ರತ್ನ ಚಿತ್ರದ ಗೀತೆ, ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದೆ

0: ಆಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ, ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತಾ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂ

ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಇಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು, ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟ್ರದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು, ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೊ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲೆಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 1:23 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪದಬಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಪದಬಂಧ ಕಾರ್ಯಕ್ರಮ ಬರೀ ಗೇಮ್ ಶೋ ಅಷ್ಟೇ ಅಲ್ಲ, ಪದಬಂಧದ ಮೂಲಕ ಎಷ್ಟೋ ಗೊತ್ತಿಲ್ಲದ ಪದಗಳ ಪರಿಚಯ ಆಗುತ್ತೆ, ಹೊಸ ಹೊಸ ಪದಗಳ ಅರ್ಥ ಕೂಡ ನಾವು ತಿಳ್ಕೋಬಹುದು. ಒಟ್ಟಾಗಿ ಹೇಳೋದಾದ್ರೆ ಮನರಂಜನೆಯ ಜೊತೆಗೆ ಮಾಹಿತಿಯನ್ನು ಕೂಡ ಪಡೆಯಬಹುದಾದ ಕಾರ್ಯಕ್ರಮ ಅಂತ ಹೇಳಬಹುದು. ಇಂದಿನ ಪದಬಂಧ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ, ನಾವು ಕೊಡುವ ಸುಳಿವುಗಳಿಗೆ ಕ್ಲೂಗಳಿಗೆ ಉತ್ತರ ಕಂಡುಹಿಡಿದು ನಮಗೆ ವಾಟ್ಸಪ್ ಸಂದೇಶದ ಮೂಲಕ ನೀವು ಉತ್ತರ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091092 9481029. ತಡ ಮಾಡದೆ ಈಗ ನಮ್ಮ ಪದ ಬಂಧದ ಮೊದಲನೇ ಸುಳಿವಿನ ಕಡೆಗೆ ಸಾಗೋಣ. ಇದು 5 ಅಕ್ಷರದ ಪದ, ಆಯ್ತಾ? 5 ಅಕ್ಷರದ ಪದ. ಕ್ಲೂ ಹೀಗಿದೆ: ಬಾಣಗಳಿಂದ ಮಾಡಿದ ಗೂಡು. ಬಾಣಗಳಿಂದ ಮಾಡಿದ ಗೂಡು ಅನ್ನೋದು ಕ್ಲೂ ಆಗಿದೆ. ಹಾಗೆ ಇನ್ನೊಂದು ಕ್ಲೂ ಹೇಳೋದಾದರೆ ಇದು ಒಂದು ಸಿನಿಮಾ ಹೆಸರು ಕೂಡ. ಹೌದು, ಆಗಲೇ ಉತ್ತರಗಳು ಬರ್ತಾ ಇದೆ. ಈ ಒಂದು ಗೀತೆಯ ನಂತರ ಯಾರೆಲ್ಲ ಏನು ಉತ್ತರ ಕಳಿಸಿದ್ದಾರೆ ಅಂತ ನೋಡೋಣ. ಮೂಡಿ ಬರ್ತಾ ಇದೆ ಆಟಗಾರ ಚಿತ್ರದಿಂದ ಸಂತೋಷ್ ವೆಂಕಿ, ಸುಪ್ರಿಯಾ ಲೋಹಿತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರೋಹಿತ್ ಪದಕಿ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತವಿದೆ.

ರಮ್ಮಯ್ಯ ತತ್ತಾರಮ್ಮಯ್ಯ ಪದ ಬಂದ ಬಿಡಿಸುವೆಯಾ ಅನ್ನೋ ಥರ ಆಗಿದೆ. ಬಿಡಿಸುವೆಯಾ ಏನು, ಎಷ್ಟೊಂದು ಸಂದೇಶಗಳು ಬಂದು ತಲುಪಿದೆ. ಆಲ್ಮೋಸ್ಟ್ ನಮ್ಮೆಲ್ಲ ಕೇಳುಗರು ಕೂಡ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿ, ನವೋದಯ ನಾಗರಾಜ್, ರೇಖಾ ಯಲಂಕ, ಸುಜಾತ ಆರ್ ಗಣೇಶ್, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ದೇವಿ ಸಿಂಗ್, ಸರೋಜಾ ಸಿಂಗ್, ಸಂಧ್ಯಾ ಮೋಹನ್, ಆರ್ ಎಂ ನಗರ್, ಹಾಗೆ ಅನುಪಮಾ ಕುಮಾರ ಪಾರ್ಕಿಂದ, ಹಾಗೇನೆ ನಾಗಮಂಡಲದಿಂದ ಯಾರಿದು, ರಾಧಾ ಅವರು, ಹಾಗೆ ಪ್ರಸನ್ನ ದಾವಣಗೆರೆಯಿಂದ, ಶಾಂತಿನಿ ಹಾಸನದಿಂದ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡ, ಹಾಗೆ ವೇದಾ ಶೆಟ್ಟಿ ಕಾಳವರದಿಂದ, ರಾಜಶೇಖರ್ ಪಾಪಯ್ಯ ಗಾರ್ಡನಿಂದ, ಲಲಿತಮಣಿ ಕಳಸದಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿಯಿಂದ, ಹಾಗೆ ಗಾಯತ್ರಿ ಚಂದ್ರಶೇಖರ್ ಜೆ ಪಿ ನಗರದಿಂದ, ಪದ್ಮ, ಹಾಗೆ ನ್ಯಾಮತಿಯಿಂದ ಜ್ಯೋತಿ ಅವರು, ಹಾಗೆ ರವಿ ಬಟ್ಲೇರಿಯವರು, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಮತ್ತೆ ಗೀತಾ ಜೋಶಿ ಕಲಬುರ್ಗದಿಂದ, ಧನ್ಪಾಲ್ ಸಕಲೇಶ್ಪುರದಿಂದ, ಮಮತಾ ರಘು ಕಡೂರಿನಿಂದ, ಹಾಗೆ ಮಹಾಲಿಂಗಪ್ಪ ಜಾಲ್ವಾದಿಯವರು ಸುಮಾ ಚಿಕ್ಕಮಗಳೂರಿನಿಂದ, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೇರಿ ಇಂದ, ಚಂದ್ರಶೇಖರ್ ಹೊನ್ನಗಂಡನಹಳ್ಳಿಯಿಂದ, ಹಾಗೆ ಉಮಾಕಿಶೋರ್ ಬಿ ಟಿ ಎಂ ಲೇಔಟ್ನಿಂದ, ಮತ್ತೆ ಯಾರಿದು ಪಿ ಬಿಂದುಮತಿ ಯಲಹಂಕದಿಂದ, ಹಾಗೆ ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ, ವರಲಕ್ಷ್ಮಿ ಪೀಣ್ಯ, ಹಾಗೆ ಅರುಣ್ ಕುಮಾರ್ ಭಟ್ ಹರೀಶ್ ಮಲ್ಲೇಶ್ವರಮಿಂದ, ಶ್ವೇತಾ ಎಸ್ ರಾವ್ ಮೋನಿಕಾ ಹಾಸನದಿಂದ, ಡಿ ಎಂ ಚೈತ್ರ ನೆಲಮಂಗಲದಿಂದ, ಹಾಗೆ ಯಾರಿದು ಚಂದ್ರಕಾಂತ್ ಅನಿತಾ ಚಂದ್ರಕಾಂತ್, ಹಾಗೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿ ಸಂಜನಾ ಮಹೇಶ್ ಹೊಸೂರ್ನಿಂದ, ಹಾಗೆ ಜಿ ಇಂದಿರಾ ಹೈದರಾಬಾದ್ನಿಂದ, ಉಮೇಶ್ ಸಿರಿಗೆರೆಯಿಂದ, ಹಾಗೆ ಅನಸೂಯ ಮೂರ್ತಿ ಮತ್ತಿಕೆರೆ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಸುಭಾನ್ ಕೋರಿ, ಹಾಗೆ ನಂಬರ್ ಎಂಡಿಂಗ್ ವಿತ್ 1077, ಹಾಗೆ ಅಂಜನ್ ಕುಮಾರ್ ಗೋವಿಂದರಾಜ್ ನಗರದಿಂದ, ಚನ್ನಗೌಡ ಮಾಕನೂರು ಮುಗಳ್ಕೋಡದಿಂದ, ಶಿವಲಿಂಗಯ್ಯ ಹಿರೇಮಠ್, ಹಾಗೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿಯಿಂದ ಎಂ ಎಸ್ ಎಂ ಮಹೇಶ್, ಹಾಗೆ ಧಾರವಾಡದಿಂದ ಮಂಜುಶ್ರೀ, ಮತ್ತು ಶಾಂತಾಚಾರ್ ಬಡಿಗೇರವರು, ಜೈಶಂಕರ್, ಮತ್ತು ಭಾಸ್ಕರ್ ಬಾಬು, ನಾಗೇಂದ್ರಪ್ಪ,

ಇಷ್ಟು ಜನ ಉತ್ತರ ಕಳಿಸಿದ್ದಾರೆ, ಇದರಲ್ಲಿ ಒಂದಿಬ್ಬರು ಉತ್ತರ ತಪ್ಪಾಗಿದೆ. ಅವರು ಕೊನೆಯಲ್ಲಿ ಉತ್ತರ ಕಳಿಸಿದ್ದಾರೆ, ಒಂದೇ ಸಂದೇಶದಲ್ಲಿ ಅವರ ಉತ್ತರಗಳಿಲ್ಲ. ಬಟ್ 99.9% ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಒಂದು ಜೋರಾದ ಚಪ್ಪಾಳೆ. ಹಾಗೆಯೇ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಬಾಣಗಳಿಂದ ಮಾಡಿದ ಗೂಡು ಇದು ಶರಪಂಜರ. ಬಾಣ ಅಂದರೆ ಶರ, ಗೂಡು ಪಂಜರ ಅಂತ ಹೇಳ್ಬೋದು. ಒಂದು ಪಕ್ಷಿಗಳನ್ನು ಕೂಡಿಡ್ತೀವಲ್ವಾ. ಸೊ ಬಾಣಗಳಿಂದ ಮಾಡಿದ ಗೂಡು, ಐದು ಅಕ್ಷರದ ಪದ, ಇದು ಶರ ಪಂಜರ. ಹಾಗೆ ನಮ್ಮ ಮುಂದಿನ ಕ್ಲೂ ಸುಳುವಿನ ಕಡೆಗೆ ಸಾಗುವಂತಹ ಸಮಯ, ಇದು ನಾಲ್ಕು ಅಕ್ಷರದ ಪದ. ನಾಲ್ಕು ಅಕ್ಷರದ ಪದ. ಕ್ಲೂ ಹೀಗಿದೆ, ಉಪ್ಪರಿಗೆ ಎನ್ನುವ ಅರ್ಥ ಕೊಡುವ ನಾಲ್ಕು ಅಕ್ಷರದ ಪದ ಇದು. ಉಪ್ಪರಿಗೆ ಎನ್ನುವ ಅರ್ಥ ಕೊಡುವ ನಾಲ್ಕು ಅಕ್ಷರದ ಪದ. ಸರಿಯಾದ ಉತ್ತರವನ್ನು ಬೇಗ ಬೇಗ ಕಳಿಸಿ ಅಂತ ಹೇಳ್ತಾ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಒಂದಾಗಿ ಬಾಳು ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯಾನಂದ ಅವರ ಸಂಗೀತ ಸಂಯೋಜನೆ ಇದೆ.

ಪದದ ಬಂಧದಲ್ಲಿ ಕ್ಲೂ ಅನ್ನ ಕೊಟ್ಟಿದ್ದೆ. ಉಪ್ಪರಿಗೆ ಎನ್ನುವ ಅರ್ಥ ಕೊಡುವ ನಾಲ್ಕು ಅಕ್ಷರದ ಆ ಪದ ಅಂತ ಬಹಳಷ್ಟು ಜನ ಸರಿಯಾದ ಉತ್ತರ ಕೊಟ್ಟಿಲ್ಲ. ಬಹಳಷ್ಟು ಜನ ಒಂದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಏನಂದ್ರೆ ಮೇಲಂತಸ್ತು, ಮೇಲ್ಮಹಡಿ, ಮೇಲ್ಮನೆ, ಅಟ್ಟಣಿಗೆ ಅಂತ ಉತ್ತರ ಕೊಟ್ಟಿದ್ದಾರೆ. ಬಟ್ ಮೇಲಂತಸ್ತು ಅಲ್ಲ, ಉಪ್ಪರಿಗೆ ಅನ್ನೋ ಪದಕ್ಕೆ ಒಂದು ಪರ್ಟಿಕ್ಯುಲರ್ ಶಬ್ದನೇ ಇದೆ. ಅದಕ್ಕೆ ಏನಂತ ಒಂದು ಇಬ್ರು ಮೂರು ಜನ ಮಾತ್ರ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಏನಂದ್ರೆ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿಯಿಂದ ಅವರು ಈ ಉತ್ತರವನ್ನ ಕಳಿಸಿದ್ದಾರೆ. ಹಾಗೇನೆ ಮತ್ತೆ ಅವರು ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಬಾಕಿ ಎಲ್ಲರೂ ಕೂಡ ಮೇಲಂತಸ್ತು ಅಂತಾನೆ ನಮಗೆ ಉತ್ತರ ಬಂದಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ ಇನ್ನೊಬ್ರು ಕಳಿಸಿದ್ದಾರೆ. ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಉತ್ತರವನ್ನ ಕಳಿಸಿರೋದ್ರಿಂದ ಉತ್ತರನ ಜರಡಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಈಗ ಇಬ್ಬರೇ ಅನ್ಸುತ್ತೆ ನಾನು ನಿರೀಕ್ಷೆ ಮಾಡಿದ ಉತ್ತರವನ್ನ ಕೊಟ್ಟವರು. ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ಈಗ. ಚಂದ್ರಶಾಲೆ ಅಂತ ಕರೀತಾರೆ. ಚಂದ್ರಶಾಲೆ ಅನ್ನೋದು ಉಪ್ಪರಿಗೆ ಅನ್ನೋ ಅರ್ಥವನ್ನ ಕೊಡುವ ಸರಿಯಾದ ಶಬ್ದ ಅಂತ ಹೇಳ್ಬೋದು. ಆದರೂ ನೀವೆಲ್ಲ ಇಷ್ಟೊಂದು ಉತ್ಸುಕತೆಯಿಂದ ಸಂದೇಶವನ್ನ ಕಳಿಸಿದ್ದೀರಾ, ಉತ್ತರವನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತೆ ಉತ್ತರ ಕಳಿಸಿದ್ದಕ್ಕೆ ಕೂಡ ಧನ್ಯವಾದಗಳು. ಈಗ ಮುಂದಿನ ಕ್ಲೂ ಕಡೆ ಸಾಗುವಂತಹ ಸಮಯ. ಮುಂದಿನ ಕ್ಲೂ ಹೀಗಿದೆ. ಇದೂ ಕೂಡ ನಾಲ್ಕು ಅಕ್ಷರದ ಪದ, ಬಹಳ ಸುಲಭವಾದ ಪದ, ನೀವು ತುಂಬಾನೇ ಈಸಿಯಾಗಿ ಗೆಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ರೈತನನ್ನು ಹೀಗೂ ಕರೆಯಬಹುದು ಅಥವಾ ಹೇಳಬಹುದು. ರೈತನನ್ನ ಹೀಗೂ ಕರೆಯಬಹುದು, ಇದು ನಾಲ್ಕು ಅಕ್ಷರದ ಪದ. ನಿಮ್ಮ ಉತ್ತರಗಳು ಬಂದು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091209 ನಿಮಗಿರುವ ಕಾಲಾವಕಾಶ ಈ ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇರುವ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿದೆ.

ಸಮಯ ಆಗಿದೆ 1:45:43 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಬುಧವಾರದ ವಿಶೇಷ ಗೇಮ್ ಶೋ ಪದ ಬಂಧ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಿದ್ವಿ ಅಂದ್ರೆ ಸುಳುವನ್ನ ಕೊಟ್ಟಿದ್ವಿ, ರೈತನನ್ನ ಹೀಗೂ ಕರೆಯಬಹುದು ಅಂತ. ಹೇಗೆ ಕರಿಬಹುದು ಮತ್ತೊಮ್ಮೆ ಮತ್ತೊಂದು ರೀತಿಯಲ್ಲಿ ಅಂತ ನೋಡೋದಾದ್ರೆ, ತುಂಬಾ ಆಡು ಭಾಷೆಯಲ್ಲಿ ತುಂಬಾ ಮಾತಾಡ್ತಾ ಇರ್ತೀವಿ ನಾವು. ಸರಿಯಾದ ಉತ್ತರ ಕಳಿಸಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ನವೋದಯ ನಾಗರಾಜ್ ಅವರು, ಸಂಧ್ಯಾ ಮೋಹನ್, ಹಾಗೆ ಜೀವಿತಾ ವಿಶ್ವನಾಥ್ ಬೆಂಗಳೂರಿನಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 7162 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ರಾಧಾ ಹಿರಿಯಣ್ಣ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಶಾಂತಿನಿ ಹಾಸನದಿಂದ, ಚೈತ್ರ ನಾಗರಬಾವಿಯಿಂದ, ಹಾಗೆ ಜೆ ಪಿ ನಗರದಿಂದ, ಪದ್ಮ ಪ್ರಸನ್ನ ಯಲಹಂಕದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆಯೇ ಧನ್ಪಾಲ್ ಸಕಲೇಶ್ಪುರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೆ ಮಮತಾ ರಘು ಕಡೂರು, ಗೀತಾ ಜೋಶಿ ಕಲಬುರ್ಗಿಯಿಂದ, ಹಾಗೆಯೇ ಕೃಷ್ಣಪ್ಪ ಕಾಡು ಗೋಡಿಯಿಂದ, ರವಿ ಬಟ್ಲೇರಿ ಸಿಎನ್ ಹಳ್ಳಿ, ಉದಯ್ ಕರ್ಕೇರ್ ಉಡುಪಿಯಿಂದ, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ, ನಂದಕಿಶೋರ್ ಬಸವನಿ

ಬಸವನಗುಡಿಯಿಂದ, ಹಾಗೆ ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಜನಾರ್ದನ್ ಬೆಂಗಳೂರಿನಿಂದ, ಇಂದುಮತಿ ನಾಯಕ್ ಹೆಬ್ರಿಯಿಂದ, ಯಲಹಂಕದಿಂದ ರೇಖಾ, ಹಾಗೆ ಪದ್ಮಶ್ರೀ ಕುಟುಂಬದವರು, ಮತ್ತು ಸುಮಾ ಚಿಕ್ಕಮಗಳೂರಿನಿಂದ, ಜಯಣ್ಣ ಶಶಿವಾಲ ಅರಸಿಕೇರೆಯಿಂದ, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ, ಶ್ವೇತಾ ಎಸ್ ರಾವ್, ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿಯಿಂದ, ಹಾಗೆ ಜಿ ಎಸ್ ಚಂದನ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರದಿಂದ, ಹಾಗೆ ಉಮಾ ಕಿಶೋರ್ ಬಿ ಟಿ ಎಂ ಲೇಔಟ್, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹಾಗೆ ಮಲ್ಲಾಡಿಹಳ್ಳಿಯಿಂದ ತಿರುಕನ ಬಳಗ, ಮತ್ತು ಚೈತ್ರಾ ಡಿ ಎಂ ನೆಲಮಂಗಲದಿಂದ, ಉಮೇಶ ಸಿರಿಗೆರೆ ನ್ಯಾಮತಿಯಿಂದ, ಸುಮಾ ಹಾಗೆ ಹಾಸನದಿಂದ, ಮೌನಿಕಾ ತಿಂಡ್ಲುವಿನಿಂದ, ಮಾಧವಿ ಪ್ರಸಾದ್ ಹಾಗೆ ಕೇಶವಪುರದಿಂದ, ಹುಬ್ಬಳ್ಳಿಯ ಕೇಶವಪುರದಿಂದ ಮಮತಾ ಭಟ್ನಿ, ಮತ್ತು ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ನಂಜನಗೂಡು ತಾಲೂಕಿನಿಂದ ಯಾರಿದು ಎಸ್ ಎಂ ಮಹೇಶ್, ಹಾಗೇ ನವೀನ್ ಕಾವ್ಯ, ಮತ್ತು ನಳಿನ ಹಲಸೂರಿನಿಂದ, ಮಹೇಶ್ ಮಂಡ್ಯದಿಂದ, ಹಾಗೆ ಯಾರಿದು ಜಗದೀಶ್ ಚಿಕ್ಕುಂಬಿಯಿಂದ, ಅನಸೂಯ ಮತ್ತಿಕೆರೆಯಿಂದ, ಬಹಳಷ್ಟು ಜನರ ಉತ್ತರಗಳು ಬಂದು ನಮ್ಮನ್ನು ತಲುಪಿದೆ. ವೇದಾ ಶೆಟ್ಟಿ ಕಾಳವರದಿಂದ, ಹಾಗೆ ಬಹಳಷ್ಟು ಜನ, ಮತ್ತು ಯಾರಿದು ನಾಗರಾಜ್ ರೆಡ್ಡಿ, ಸರೋಜಾ ಜೈಶಂಕರ್ ತಿಪ್ಪೇಸ್ವಾಮಿ ಬಳ್ಳಾರಿಯಿಂದ, ಮತ್ತು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಜೈಶೀಲ ಜೆ ಪಿ ನಗರದಿಂದ, ಮತ್ತು ಯಾರಿದು ಧಾರವಾಡದಿಂದ, ಮಂದಿಶ್ರೀ ಮಂಜುಶ್ರೀ ಅನ್ಸತ್ತೆ, ಅದು ಸ್ಪೆಲ್ಲಿಂಗ್ ತಪ್ಪಾಗಿ ಬರ್ತಿದ್ದಾರೆ ಅವರು. ಹಾಗೆ ರಬಕವಿಯಿಂದ ಶಶಿಕಾಂತ್, ಇಷ್ಟು ಜನ ಅಂದಪ್ಪ ಸಿಂಧನೂರಿನಿಂದ, ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನ ಹೇಳೋಣ. ಬಹಳಷ್ಟು ಜನ ಏನಂತ ಕಳಿಸಿದ್ದೀರಾ ಅಂದರೆ, ನಾಲ್ಕು ಅಕ್ಷರದ ಪದ ಅಂದಾಗ ಕೃಷಿಕರು ಒಕ್ಕಲಿಗ ಅಂತ ಎಲ್ಲ ಕೊಟ್ಟಿದ್ದೀರಾ. ಬಟ್ ಆ ಥರ ಹೆಸರಿಂದ ಕರೆಯೋದು ಅಷ್ಟು ನಾವು ಆಡು ಭಾಷೆಯಲ್ಲಿ ಒಕ್ಕಲಿಗ, ರೈತನನ್ನು ಒಕ್ಕಲಿಗ ಅಂತ ಕರೆಯಲ್ಲ. ಸರಿಯಾದ ಉತ್ತರ ಅನ್ನದಾತ ಅಂತ ಕರಿತೀವಿ. 90% ಜನ ಉತ್ತರ ಅನ್ನದಾತ ಅಂತಲೇ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಮುಂದಿನ ಕ್ಲೂ ಪದಬಂಧ ಕಾರ್ಯಕ್ರಮದಲ್ಲಿ ಹೀಗಿದೆ. ಇದು ಕೂಡ ನಾಲ್ಕು ಅಕ್ಷರದ ಪದ. ಪ್ರಜೆಗಳು ಮತದಾನದ ಮೂಲಕ ಹೇಳಿದ ತೀರ್ಪು. ಪ್ರಜೆಗಳು ಮತದಾನದ ಮೂಲಕ ಹೇಳಿದ ತೀರ್ಪು. ಇದಕ್ಕೆ ಏನಂತ ಕರೀತಾರೆ? ನಾಲ್ಕು ಅಕ್ಷರದ ಪದ. ನೀವು ಸಂದೇಶವನ್ನು ಕಳಿಸ್ಬೇಕು ನಮಗೆ 9483091029 9484 0912. ನಿಮಗೋಸ್ಕರ ಈಗ ಗೀತೆ ಮೂಡಿ ಬರ್ತಾರೆ.

ಸಮಯ ಆಗಿದೆ 1:53 ಪದ ಬಂಧ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಕ್ಲೂವನ್ನ ಕೊಟ್ಟಿದ್ವಿ, ಪ್ರಜೆಗಳು ಮತದಾನದ ಮೂಲಕ ಹೇಳಿದ ತೀರ್ಪು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದೀರಾ. ಸರಿಯಾದ ಉತ್ತರ ಕರೆಕ್ಟಾಗಿ ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳೋದಾದ್ರೆ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೇನೆ ಕೃಷ್ಣಪ್ಪ ಕಾಡುಗೋಡಿಯಿಂದ, ನಂದಕಿಶೋರ್ ಬಸವನಗುಡಿಯಿಂದ, ಹಾಗೆ ಶಾಂತಿನಿ ಹಾಸನದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಮಾಧವಿ ಪ್ರಸಾದ್ ತಿಂಡ್ಲುವಿನಿಂದ, ಹಾಗೆ ಧನ್ಪಾಲ್ ಸಕಲೇಶ್ಪುರದಿಂದ, ಜ್ಯೋತಿ ಮಧು ಭದ್ರಾವತಿಯಿಂದ, ಹಾಗೆ ವಿ ಲೀಲಾ ಶಿವಮೊಗ್ಗದಿಂದ, ಹಾಗೆ ಗೀತಾ ಜೋಶಿ ಕಲಬುರಗಿಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ನಗರದಿಂದ, ಜೆ ಪಿ ನಗರದಿಂದ ಪದ್ಮ, ಹಾಗೆಯೇ ಮಮತಾ ರಘು ಕಡೂರಿನಿಂದ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ. ಮತ್ತೆ ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಎಲ್ಲ ಬೇರೆ ಬೇರೆ ಉತ್ತರಗಳು ಬಂದಿದೆ. ಉಮಾ ಕಿಶೋರ್ ಬಿ ಟಿ ಎಂ ಲೇಔಟಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಚಂದನ ಜಿ ಎಸ್ ಚಿತ್ರದುರ್ಗದಿಂದ, ಹಾಗೇನೆ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ಮತ್ತೆ ಸಂದೇಶ ಬಂದಿದೆ ರೇಖಾ ಯಲಹಂಕದಿಂದ, ಮತ್ತೆ ವರಲಕ್ಷ್ಮಿ ಪೀಣ್ಯದಿಂದ, ಮತ್ತೆ ಯಾರು ಕಳಿಸಿರೋದು ಅಂದರೆ ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಶಶಿಕಾಂತ್ ಜತ್ತಿ ರಬಕವಿಯಿಂದ, ಹಾಗೆ ಸಂಜನಾ ಮಹೇಶ್ ಹೊಸೂರಿನಿಂದ. ಮತ್ತೆ ಸಂದೇಶ ಬಂದಿದೆ, ಈಗ ನಾನು ಜರಡಿ ಹಾಕಿ ಹಿಡಿತಾ ಇದ್ದೀನಿ ಯಾಕೆಂದರೆ ಅಷ್ಟೊಂದು ಸಂದೇಶ ಬಂದಿದೆ, ಅದರಲ್ಲಿ ತುಂಬ ತಪ್ಪಾದ ಉತ್ತರಗಳು ಕೂಡ ಇದೆ. ಅಂದಪ್ಪ ಸಿಂಧನೂರು ರಾಯಚೂರು ಜಿಲ್ಲೆಯಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು ಚನ್ನಗೌಡ ಮಾಕನೂರಿನಿಂದ, ಸುಭಾನ್ ಕೋರಿ ಹಂಪ ಸಾಗರದಿಂದ, ಹಾಗೆ ಶಿವಲಿಂಗಯ್ಯ ಹಿರೇಮಠ್ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೇತ್ರ ಕೆಂಗೇರಿಯಿಂದ, ಕಸ್ತೂರಿ ಮಡಿಕೇರಿಯಿಂದ, ಹಾಗೇನೆ ಯಾರಿದು ಇಷ್ಟು ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ತುಂಬ ಜನ ಕೊಟ್ಟಿದ್ದಾರೆ. ಮತದಾನ ಅಂತ ಕೊಟ್ಟಿದ್ದೀರಾ, ಫಲಿತಾಂಶ ಅಂತ ಕೊಟ್ಟಿದ್ದೀರಾ, ಚುನಾವಣೆ ಅಂತ ಕೊಟ್ಟಿದ್ದೀರಾ, ಹಾಗೆ ಇನ್ನೂ ಬೇರೆ ಬೇರೆ ರೀತಿಯಾದ ಉತ್ತರಗಳು ಬಂದಿದೆ. ಕ್ಲೂ ಹೀಗಿತ್ತು, ಪ್ರಜೆಗಳು ಮತದಾನದ ಮೂಲಕ ಹೇಳಿದ ತೀರ್ಪು ಇದು ಜನಾದೇಶ, ಜನಾದೇಶ ಆಗಿತ್ತು. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು, ಹಾಗೆ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಪದಬಂಧ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ನಾವು. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಬುಧವಾರದ ಗೇಮ್ ಶೋ ಇದು. ಈಗ ನಿಮ್ಮೆಲ್ಲರಿಗೂ ಪದಬಂಧ ಕಾರ್ಯಕ್ರಮಕ್ಕೆ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ ಬಂದಿದೆ. ಪದಬಂಧ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಸಿಬಿಐ ಶಂಕರ್ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಪದಬಂಧ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ಆರ್ ಜೆ ವಿನುತಾ ಶಶಿಧರ್. ಹಾಗೆ 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ಸಮಯ ಆಗಿದೆ 2:15:32. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
1: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೋಲಾರ ಕೃಷ್ಣಪ್ಪನ ವಿಶೇಷ ನಮಸ್ಕಾರಗಳು.
2: ವಿಶೇಷ ನಮಸ್ಕಾರಗಳು, ಏನಪ್ಪ ವಿಶೇಷ ಇವತ್ತು ಕೃಷ್ಣಪ್ಪ ಅವ್ರದ್ದು?
1: ಏನು ವಿಶೇಷ ಇಲ್ಲ, ಈಗ ಮಳೆ ಆರಂಭ ಆಗ್ತಾ ಇದೆ, ಮುಂಗಾರು ಶುರುವಾಗಿದೆ. ಆದಷ್ಟು ಕೂಡ ನಮ್ಮ ಏನು ನಾಗರಿಕರು ಮನೆಯಿಂದ ಹೊರಗೆ ಬರಬೇಕಾದ್ರೆ ಒಂದು ಕೊಡೆ, ಸುರಕ್ಷವಾದಂತಹ ಒಂದು ಪಾದರಕ್ಷೆಗಳನ್ನು ಧರಿಸಬೇಕು, ಒಂದು ಕೊಡೆಯನ್ನು ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು, ಜೊತೆಗೆ ಸಣ್ಣದೊಂದು ನೀರಿನ ಬಾಟ್ಲು ಕೂಡ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಮಳೆ ಅಂದ ತಕ್ಷಣ ಏನು ನಮ್ಗೇನು ಬಾಯಾರಿಕೆ ಆಗಲ್ಲ ಅಂತೇನಿಲ್ಲ. ಇಷ್ಟು ದಿನ ಬೇಸಿಗೆ ಇತ್ತು, ಎಲ್ಲರೂ ನೀರು ಕಂಪಲ್ಸರಿ ಆಗಿ ಇಟ್ಕೊತಾ ಇದ್ರು. ಆದರೂ ಕೂಡ ಒಂದು ಮಳೆಗಾಲದಲ್ಲಿ ಸುರಕ್ಷತೆ ಒಂದು ದೃಷ್ಟಿಯಿಂದ ನೀರು, ಕೊಡೆ, ಚೆನ್ನಾಗಿರುವಂಥ ಚಪ್ಪಲಿ ಅಥವಾ ಶೂ ಇವನ್ನು ಧರಿಸಿ ಹೊರಗಡೆ ಬರೋದು, ಕೆಲಸಕ್ಕೆ ಹೋಗೋದು, ಬರೋದ್ರಲ್ಲಿ ಅವನ್ನ ಜೊತೆಗೆ ಇಟ್ಕೊಂಡು ಪ್ರಯಾಣ ಬೆಳೆಸಿದ್ರೆ ತುಂಬ ಉತ್ತಮ.
2: ವಿಶೇಷವಾಗಿ ನಗರಗಳಲ್ಲಿ ಸಂಚಾರ ಮಾಡುವಾಗ ಎಲ್ಲಿ ಯಾವಾಗ ಯಾವ ಕಾರಣಕ್ಕೆ ನಾವು ಸಿಕ್ಕಾಕೊಳ್ತೀವಿ, ಟೈಮ್ ಹೇಗೆ ಹೋಗುತ್ತೆ ನಮಗೆ ಗೊತ್ತೇ ಆಗಲ್ಲ.
1: ಹೌದು, ಈ ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಕಾಂಜುಗೇಷನ್

0: ಕಾರ್ ಇದ್ದಾಗ ಅಥವಾ ನಾಲ್ಕು ಜನ ಒಂದೇ ಕಾರಲ್ಲಿ ಪ್ರಯಾಣ ಮಾಡೋದು ಏನು ನಮ್ಮ ಸಂಚಲನ ದಟ್ಟಣೆ ತಗ್ಗಿಸೋದಕ್ಕೆ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಬೈಕಲ್ಲಿ ಒಬ್ಬೊಬ್ಬರು ಹೋಗೋ ಬದಲಾಗಿ ಒಂದೇ ಕಡೆ ಇಬ್ರು ಹೋಗೋದಾದ್ರೆ ಒಂದು ಬೈಕಲ್ಲಿ ಇಬ್ರು ಒನ್ ಪ್ಲಸ್ ಒನ್ ಇಬ್ರು ಪ್ರಯಾಣ ಮಾಡಿದ್ರೆ ಅದು ಅನುಕೂಲ.
1: ಇಂಧನ ಕೂಡ ಇಂಧನ ಉಳಿಸಬಹುದು. ಅವರು ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಇಂಧನ ಉಳಿಸಿ, ಆಮೇಲೆ ನೀವು ಆದಷ್ಟು ಚಿನ್ನ ಬೆಳ್ಳಿ ಇದನ್ನೆಲ್ಲ ತಗೊಳ್ಬೇಡಿ ಹೀಗೆಲ್ಲ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ನಾವು.
0: ಈಗ ಒಂದು ಒಬ್ಬೊಬ್ರು ಒಂದು ಕಾರಲ್ಲಿ ಪ್ರಯಾಣಿಸುವ ಬದಲಾಗಿ ನಾಲ್ಕು ಜನ ಒಂದೇ ಕಾರಲ್ಲಿ ಪ್ರಯಾಣ ಮಾಡಿದ್ರೆ ಅಥವಾ ಐದು ಜನ ಮಾಡಿದ್ರೆ, ಈಗ ಐದು ಕಾರ್ ಬದಲಾಗಿ ಒಂದೇ ಕಾರ್ ರಸ್ತೆ ಮೇಲೆ ನಾವು ಚಲನೆ ಮಾಡಬಹುದು, ಚಲಾಯಿಸಬಹುದು. ಆವಾಗ ಸಂಚಾರ ದಟ್ಟಣೆ ಸ್ವಲ್ಪ ಕಡಿಮೆ ಆಗೋಕ್ಕೆ ಸಾಧ್ಯ ಆಗುತ್ತೆ.
1: ಹೊಸ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡುವಂಥ
0: ಓಡಾಡುವಂಥದ್ದು ಅಂದರೆ ನಮ್ಮ ಏನು ಸಾರಿಗೆ ವ್ಯವಸ್ಥೆ ಏನಿದೆ, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಒಂದು ಹಿರಿಮೆ ಗರಿಮೆ, ಅದರ ಒಂದು ಸೇವೆ ತುಂಬ ಉತ್ತಮವಾಗಿದೆ. ದೇಶದಲ್ಲೇ ನೋಡೋದಾದರೆ ನಮ್ಮ ಒಂದು ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಸೊ ಅದನ್ನು ಆದಷ್ಟು ಕೂಡ ಬಳಸ್ಕೊಂಡು ಸಂಚಾರ ದಟ್ಟಣೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದಲ್ಲ
1: ಈ
0: ಸುರಕ್ಷತೆ ದೃಷ್ಟಿಯಿಂದ, ಜೊತೆಗೆ ಟ್ರಾಫಿಕ್ ಏನು ಜಾಮಿಂಗ್ ದೃಷ್ಟಿಯಿಂದ, ಮತ್ತೆ ನೀವು ಹೇಳಿದಾಗ ಇಂದಿನ ಉಳಿತಾಯದ ಒಂದು ದೃಷ್ಟಿಯಿಂದ ಕೂಡ ಈ ತರದ ಕೆಲವೊಂದು
1: ಪ್ರಿನ್ಸಿಪಲ್ ನ ಹಾಕೊಳ್ಳುವಂಥದ್ದು. ಓ ನನ್ನ ಈ ವಾರ ಹೀಗೆ ಮಾಡ್ತೀನಪ್ಪ ಅಂತ ಒಂಚೂರು ನಾವು ಟ್ರೈ ಮಾಡಿದ್ರೆ ಬಹುಶಃ ಅದು ಆಗಬಹುದು, ಅಂದ್ರೆ ಅದು ಸಾಧ್ಯ ಆಗುತ್ತೆ. ಓ ಒಂದು ವಾರ ನನಗೆ ಸಾಧ್ಯ ಆಯ್ತು ಅಂದ್ರೆ ಮುಂದಿನ ವಾರನೂ ನಾನು ಅದನ್ನ ಮಾಡಬಹುದು. ಒಂದು ವಾರ ಒಬ್ಬ ವ್ಯಕ್ತಿ ಇಷ್ಟು ಇಂಧನನ ಉಳಿಸ್ದ ಅಂದ್ರೆ ಅದು ಒಂದು ಒಟ್ಟು ಅಂತ ನೋಡಿದಾಗ ಎಷ್ಟೋ ನಮಗೆ ಕೋಟಿಗಟ್ಟಲೆ. ಈಗ ಒಬ್ಬೊಬ್ಬ ಒಂದೊಂದು ರೂಪಾಯಿ ಕೊಟ್ಟು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟಿದ್ದು ಅಂತ ನಾವು ಹೇಳ್ತೀವಿ. ಒಂದು ರೂಪಾಯಿ ಒಬ್ಬ ಕೊಟ್ಟರು ಮೂರು ಕೋಟಿ ಜನಕ್ಕೆ, ಮುಕ್ಕೋಟಿ ಜನ ಆಗ ಇದ್ದಿದ್ದು ಕನ್ನಡಿಗರು, ಈಗ ಏಳು ಕೋಟಿಗೆ ಬಂದಿದ್ದಾರೆ ಬಿಡಿ. ಹಾಗೆ ಒಂದು ರೂಪಾಯಿ ಕೊಟ್ಟರು ಅದು ಏಳು ಕೋಟಿ ಆಗೋಗುತ್ತೆ. ನಮ್ಮ ಸಾಮಾನ್ಯರ ಕೊಡುಗೆ ಕಡಿಮೆ ಏನಲ್ಲ, ಅದು ಒಂದು ರೂಪಾಯಿ ಇರಬಹುದು ಒಂದು ಕೋಟಿಗೆ ಸಮಾನನೇ ಅದು ಅಂತ ಅಲ್ವಾ. ಒಟ್ಟಿನಲ್ಲಿ ಮಳೆ ಟ್ರಾಫಿಕ್ಕು ಜಾಮು ಅಂತ ನಿಂತಾಗ ಹೀಗೆ ಏನೇನೋ ಯೋಚನೆಗಳು ಬರುತ್ತೆ. ಒಂದು ಹಾಡು ನೆನಪಾಗ್ತಿದೆ ಕೃಷ್ಣಪ್ಪ,
0: ಯಾವುದೇ
1: ನಿಂತು ಹೋದ ಮೇಲೆ ಹನಿ ಬಂತು ಅಂತ ಕವಿ ಬರೆದಿರೋದು. ಮಳೆ ನಿಂತ್ರೂ ಹನಿ ಬಿದ್ದಾಗೆ ಆಗ್ತಾ ಇರುತ್ತೆ, ಕೇಳ್ದಂಗೆ ಆಗ್ತಾ ಇರುತ್ತೆ ಅಂತ. ಈ ಸಾಹಿತ್ಯಗಳು ಕೂಡ ಎಷ್ಟು ಮನಸ್ಸಿಗೆ ನಾಟುತ್ತಲ್ಲ ಕೆಲವು ಸರಿ.
0: ಹೌದು.

0: ನಿಮ್ ಕೈನಲ್ಲಿ ಎಷ್ಟೊಂದು ಪತ್ರಗಳನ್ನ ಇಟ್ಕೊಂಡಿದಿರಲ್ಲ, ಇಷ್ಟು ಚೆಂದಾಗಿ ಈಗ ಪತ್ರಗಳನ್ನ ಬರೆದಿರೋರು ಯಾರು?
1: ನಮ್ಮ
0: ಅಕ್ಷರ ನೋಡಿದ್ರೆ ಭೋಪಾ ತರ ಕಾಣುತ್ತೆ.
1: ನಮ್ಮ ಕಾಯಂ ಶ್ರೋತೃ ಹಾಗೂ ಶ್ರೋತೃ ಸಂಘದ ಸದಸ್ಯರು ಇವರು, ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಬರೆದಿದ್ದಾರೆ. ಇವರು ಹೆಚ್ಚಾಗಿ ನಮ್ಮ ಹಾಡು ವಿಭಾಗಕ್ಕೆ ಹೆಚ್ಚಿನ ಒಂದು ಪತ್ರಗಳನ್ನು ಬರೆದಿದ್ದಾರೆ. ಹಾಗೆ ನೋಡ್ತಾ ಹೋದ್ರೆ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೂ ಕೂಡ ಒಂದೆರಡು ಪತ್ರಗಳನ್ನು ಬರೆದು ಕಳಿಸಿದ್ದಾರೆ. ನೋಡಿ ಎಷ್ಟು ಮುದ್ದಾಗಿ, ಏನು ಬಣ್ಣ ಬಣ್ಣದ ಒಂದು ಪೆನ್ನುಗಳನ್ನು ಬಳಸಿ, ಮೂರು ನಾಲ್ಕು ಥರದ ಒಂದು ಬಣ್ಣದ ಪೆನ್ನುಗಳನ್ನು ಬಳಸಿ ಇವರು ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಬರೆದಿದ್ದಾರೆ.
0: ಹೌದು, ಹೋದ ಸಲ ಕೂಡ ನಾವು ಓದಿದ್ವಿ ಇವರ ಪತ್ರವನ್ನ, ಎಷ್ಟು ಚೆನ್ನಾಗಿ ಬರೀತಾರೆ, ನಮಗೆ ಅವರ ಪತ್ರ ನೋಡೋದೇ ಒಂದು ಖುಷಿ.
1: ಅದಕ್ಕೆ ಬಾಕ್ಸ್ಗಳನ್ನು ಹಾಕಿ, ಲೈನ್ಗಳನ್ನು ಹಾಕಿ, ಒಂದೊಂದು ವಿಷಯಕ್ಕೂ ಒಂದೊಂದು ಬಾಕ್ಸ್ ಥರ ಮಾಡಿ ಫ್ರೇಮ್ ಮಾಡಿ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ಇವರ ಪತ್ರಕ್ಕಾಗಿ. ಇವರು ಮನೆ ಮದ್ದು ಅಂತ ಹೇಳ್ತಿದ್ದಾರೆ, ಅತಿಸಾರ ಆದಾಗ ಗಸಗಸೆಯನ್ನು ರುಬ್ಬಿ ಕಲ್ಲು ಸಕ್ಕರೆಯ ಪುಡಿಯನ್ನು ಅದಕ್ಕೆ ಸೇರಿಸಿ ಹಾಲಿನೊಂದಿಗೆ ಬೆರೆಸಿ ಸೇವಿಸಿದ್ದಾದಲ್ಲಿ ಈ ಅತಿಸಾರದ ಒಂದು ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನಿದ್ರಾಹೀನ ಆದಂತಹ ಸಂದರ್ಭದಲ್ಲಿ ಒಣಕೊಬ್ಬರಿ, ಒಣದ್ರಾಕ್ಷಿ, ಗೋಡಂಬಿ ಇವುಗಳನ್ನು ಗಸಗಸೆಯೊಂದಿಗೆ ಸೇರಿ ಖೀರ್ ಮಾಡಿ, ಅಂದರೆ ಪಾಯಸ ಮಾಡಿ ಒಂದು ಲೋಟದಷ್ಟು ಬಿಸಿ ಬಿಸಿಯಾಗಿ ಸೇವಿಸಿದ್ದಾದಲ್ಲಿ ನಿದ್ರಾಹೀನತೆಯ ಒಂದು ತೊಂದರೆಯನ್ನು ನಿವಾರಿಸಬಹುದು ಅಂತ ಹೇಳಿದ್ದಾರೆ. ಇವರ ಒಂದು ಏನು ಮನೆ ಮದ್ದು ಏನಿದೆ, ನಾವು ಏನೇ ಆದರೂ ಕೂಡ ಆದಷ್ಟು ಕೂಡ ವೈದ್ಯರ ಒಂದು ಸಲಹೆ ಸೂಚನೆಗಳನ್ನು ಪಡೆದು ನಮ್ಮ ಕೇಳುಗರು ಇವನ್ನ ಬಳಸಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ.
0: ಹೌದು,
1: ಏನಂತೀರಾ?
0: ಅವ್ರ ಕಾಳಜಿ ಇದೆಯಲ್ಲ, ಎಲ್ಲರಿಗೂ ನಾನು ಏನನ್ನು ಹೇಳಬೇಕು,
1: ಏನೋ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ. ಹೌದು, ಇವರ ಒಂದು ಮನೆ ಮದ್ದು ಒಂದು ಟಿಪ್ಸ್ ಏನು ಕೊಟ್ಟಿದ್ದಾರೆ ಇವರಿಗೆ ಧನ್ಯವಾದಗಳು.
0: ಇನ್ನು ನಮ್ಮ ಕೆಲವು ಶ್ರೋತೃಗಳು ಅನ್ನಪೂರ್ಣ ರಾಮಕೃಷ್ಣ ಅವರು, ಹಾಗೆ ಬೆಂಗಳೂರು ವಸಂತ, ಯಲಹಂಕದ ಶ್ರೀನಾಥ್ ಇವರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ. ಇವರು ಕೂಡ ಈ ಸ್ಪಂದನ ವಿಭಾಗದ ಇಮೇಲ್ಗೆ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಗೆ ಈ ಹಾಡು ಹಾಕಿ ಆ ಹಾಡು ಹಾಕಿ ಅಂತ ಕೇಳಿದ್ದಾರೆ. ನಾವು ಹೇಳ್ತಾನೆ ಇದ್ದೀವಿ, ಪ್ರತಿದಿನ ಹೇಳ್ತೀವಿ, ಎರಡಕ್ಕೂ ಬೇರೆ ಬೇರೆ ಮೇಲ್ಗಳು ಇದೆ. ನೀವು ಮೆಚ್ಚಿನ ಗೀತೆಗೆ ವಿಬಿ ನಿಮ್ಮ ಹಾಡು @gmail.com ಕಳಿಸ್ಬೇಕು, ಇದಕ್ಕಾದರೆ ನೀವು ವಿವಿಧ ಭಾರತಿ ಕನ್ನಡಗೆ ಕಳಿಸ್ಬೇಕು ಅಂತ. ಆದರೂ ಏನೋ ಒಂದು ಇಲ್ಲಿ ಕಳಿಸಿದ್ರೆ ಆಗುತ್ತೋ ಏನೋ ಅಂತ ನಮ್ಮ ಶ್ರೋತೃಗಳಿಗೆ ಏನಾದರೂ ಒಂದು ಆಸೆ ಇರ್ಬೋದು ಅಲ್ವಾ?
1: ಸ್ವಲ್ಪ ಅಂದರೆ ಹಾಡಿನ ಒಂದು ಕೋರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ನಮ್ಮ ಭೋಪಾ ವೆಂಕಟೇಶ್ ಅವರು ಅಷ್ಟೇ, ಸ್ಪಂದನಾಗಿಂತ ನಿಮ್ಮ ಹಾಡು ಅಂದರೆ ನಿಮ್ಮ ಹಾಡು ವಿಭಾಗಕ್ಕೆ ಅಂತೇಳಿ ಮೂರು ನಾಲ್ಕು ಪತ್ರಗಳನ್ನು ಬರೆದಿದ್ದಾರೆ. ಎಲ್ಲರಿಗೂ ತಿಳಿಸೋಣ, ಪ್ರತಿ ಸೋಮವಾರ ಮಾತ್ರ ಈ ಒಂದು ನಿಮ್ಮ ಕೋರಿಕೆಯ ಏನು ಇಮೇಲ್ ಹಾಡುಗಳನ್ನು ಅಥವಾ ಪತ್ರಗಳ ಮುಖಾಂತರ ಬಂದಂತಹ ಒಂದು ಕೋರಿಕೆ ಹಾಡುಗಳನ್ನು ನಾವು ಪ್ರಸಾರ ಮಾಡೋದು. ಬೇರೆ ಒಂದು ಇಮೇಲ್ ಐ ಡಿ ಇದೆ, ಯಾವುದದು ಹೇಳಿ?
0: vbnimmahadu@gmail.com.
1: ಈ ಒಂದು ಇಮೇಲ್ ಮಾತ್ರನೇ ನಿಮ್ಮ ಕೋರಿಕೆ ಚಿತ್ರಗೀತೆಗಳಿಗಾಗಿ ನೀವು ಕೋರಿಕೆಯನ್ನು ಸಲ್ಲಿಸಬೇಕು. ಜೊತೆಗೆ ನೀವು ಪತ್ರ ಬರೆಯೋದಾದ್ರೆ ನಿಲಯದ ನಿರ್ದೇಶಕರು
0: ವಿವಿಧ ಭಾರತಿ, ಆಕಾಶವಾಣಿ, ರಾಜಭವನ ರಸ್ತೆ,
1: ನಿಮ್ಮ ಹಾಡು ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು, ಬೆಂಗಳೂರು 560001. ಈ ಒಂದು ವಿಳಾಸಕ್ಕೂ ಕೂಡ ಪತ್ರಗಳನ್ನು ಬರೆದು ನಿಮ್ಮ ನೆಚ್ಚಿನ ಹಾಡಿನ ಒಂದು ಕೋರಿಕೆಗಾಗಿ ಪತ್ರವನ್ನು ಬರೀಬಹುದು.
0: ಕೃಷ್ಣಪ್ಪ, ಈಗ ನೀವು ನಿಮ್ಮ ಕೈನಲ್ಲಿ ಏನಿಲ್ಲ ಅಂದ್ರೂ ಒಂದು 15 ಪತ್ರಗಳನ್ನ ಇಟ್ಕೊಂಡಿದ್ದೀರಿ. ಈ 15 ಪತ್ರಗಳನ್ನು ಬರೆದಿರೋದು ನಮ್ಮ ಭೋಪಾ ವೆಂಕಟೇಶ್ ಅವರೇನೆ.
1: ಹೌದು.

0: ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಕಾಯಂ ಶ್ರೋತೃಗಳು, ನಾವು ಶ್ರೋತೃ ಸಂಘದ ಸದಸ್ಯರು, ಅಧ್ಯಕ್ಷರು, ಆದರೂ ಕೂಡ ನೀವು ನಮ್ಮ ಹಾಡನ್ನ ಪ್ರಸಾರ ಮಾಡಲ್ಲ ಅಂತ ಬೋಪ ವೆಂಕಟೇಶ್ ಅವರು ಕೆಲವೊಮ್ಮೆ ನಮ್ಮ ಮೇಲೆ ಆಗಾಗ ಕೋಪಿಸಿಕೊಳ್ಳೋದು ಉಂಟು. ಅವರ ಹಾಡನ್ನೇ 15 ಪತ್ರ ಇದೆ ಅಂತ ಪ್ರತಿ ವಾರನೂ ನಾವು ಬೋಪ ಅವರ ಹಾಡನ್ನೇ ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ.
1: ಈಗ ಹೆಚ್ಚಿನ ಪತ್ರಗಳನ್ನು ಹಾಡಿಗಾಗಿ ಬರೆದಿದ್ದಾರೆ ಅಂತೇಳಿ ಅವ್ರದೇ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ.
0: ಹೌದು.
1: ಮೆಚ್ಚಿನ ಚಿತ್ರಗೀತೆಗಳ ಒಂದು ಕಾರ್ಯಕ್ರಮಕ್ಕಾಗಿ ನಮಗೆ ಒಂದು 55 ನಿಮಿಷಗಳ ಒಂದು ಕಾಲಾವಕಾಶ ಇರುತ್ತೆ ಇಲ್ಲಿ. ಆ ಒಂದು ಸಮಯದಲ್ಲಿ ಬೋಪ ವೆಂಕಟೇಶ್ ಅವ್ರದ್ದು 5-6 ಹಾಡು ಒಟ್ಟಿಗೆ ಪ್ರಸಾರ ಮಾಡೋಕ್ಕಾಗೋದಿಲ್ಲ. ಹಾಗಂತೇಳಿ ಅವ್ರನ್ನ ಕೈ ಬಿಡೋಕ್ಕೂ ಆಗೋದಿಲ್ಲ. ಅವ್ರದ್ದೊಂದು ಹಾಡು ವಾರದಲ್ಲಿ ಒಂದಿನ ತಗೊಂತೀವಿ. ಮಿಕ್ಕದವ್ರದ್ದು ಕೂಡ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು ಎಲ್ಲರ ಒಂದು ಸಹಭಾಗಿತ್ವ ನಮ್ಮ ಆಕಾಶವಾಣಿ ಅಂದ್ರೆ.
0: ನಾವು ಈಗ ಇಮೇಲ್ ಪತ್ರೋತ್ತರ ಕಾರ್ಯಕ್ರಮ ಅಥವಾ ಈ ಸ್ಪಂದನಾ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಕೂಡ ಹೊಸ ಶ್ರೋತೃಗಳನ್ನು ಒಳಗೊಳ್ಳೋಣ, ವಿಬಿ ಎಲ್ಲರನ್ನೂ ತಲುಪಲಿ, ಅಕಸ್ಮಾತ್ ಈಗ ವಾಟ್ಸಪ್ನಲ್ಲಿ ಸಂದೇಶ ಕಳಿಸಿದವರ ಗೀತೆಗಳನ್ನು ಪ್ರಸಾರ ಮಾಡೋಕ್ಕಾಗಲಿಲ್ಲ ಅಂದರೆ, ಅವರ ಹಿನ್ನೋಟ ಮುನ್ನೋಟ ನಮಗೆ ಗಮನಿಸೋದಕ್ಕಾಗಲಿಲ್ಲ ಅಂದರೆ ನಾವು ಇಲ್ಲಾದರೂ ಹೇಳಬಹುದು. ಆಗ ಓ ಈ 2.5 ಗಂಟೆಗೆ ನಮಗೆ ಏನೋ ಒಂದು ಉತ್ತರ ಸಿಗುತ್ತೆ ಅಂತ ನಮ್ಮ ಶ್ರೋತೃಗಳು ಕಾಯ್ತಾರೆ. ಇನ್ನೊಂದು ನಿಗದಿತ ಸಮಯ ಕೊಡೋಣ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಹಾಗಂತ ಪ್ರತಿದಿನ ನಿಮ್ಮದೇ ನಾವು ಮೇಲ್ಗಳನ್ನು ಓದಬೇಕು, ನಿಮ್ಮ ಮಾತನ್ನೇ ಕೇಳಬೇಕು ಅಥವಾ ನಿಮ್ಮ ಹಾಡನ್ನೇ ಪ್ರಸಾರ ಮಾಡಬೇಕು ಅಂತ ಪ್ರತಿ ಶ್ರೋತೃನು ಬಯಸೋದು ಸಹಜ. ಹಾಗೆ ನಾವು ಅದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಲ್ವಾ ಕೃಷ್ಣಪ್ಪ?
1: ಖಂಡಿತ.
0: ಮತ್ತೆ ನಾಳೆ ಭೇಟಿಯಾಗೋಣ.
1: ಖಂಡಿತ. ನಾಳೆ ಇದೇ ಸಮಯಕ್ಕೆ
0: ಏನು ಸ್ಪಂದನ ಕಾರ್ಯಕ್ರಮದಲ್ಲಿ
1: ನಾವು ನೀವು ಭೇಟಿಯಾಗೋಣ.
0: ಎಲ್ಲರಿಗೂ ನಮಸ್ಕಾರಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ.

0: ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000+ ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50,00,000 ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. 4:00 ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2,823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಸಮಯ ಆಗಿದೆ 2:45 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಚಿತ್ರತಾಣದಲ್ಲಿ ನಾವು ಗಂಗಾ ಯಮುನಾ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೇವೆ. ಸಾವಿರದ ತೆರೆ ಕಂಡ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಗಂಗಾ ಯಮುನಾ. ಇದು ಕೌಟುಂಬಿಕ ಮೌಲ್ಯಗಳು ಮತ್ತು ದುರಾಸೆಯ ಸುತ್ತ ಹೆಣೆಯಲಾದ ಒಂದು ಅತ್ಯುತ್ತಮ ಭಾವನಾತ್ಮಕ ಚಿತ್ರ ಅಂತ ಹೇಳಬಹುದು. ಚಿತ್ರದ ಪ್ರಮುಖ ಪಾತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ಕನಸಿನ ರಾಣಿ ಮಾಲಾಶ್ರೀ ಮತ್ತು ರವೀಂದ್ರ ಮಾನ್ ನಟಿಸಿದ್ರು. ಹಾಗೆ ಅತಿಥಿ ಪಾತ್ರದಲ್ಲಿ ಸುಹಾಸಿನಿ ಕೂಡ, ಬಹುಭಾಷಾ ತಾರೆ ಸುಹಾಸಿನಿ ಕೂಡ ನಟಿಸಿದ್ರು. ಚಿತ್ರದ ನಿರ್ದೇಶಕರು ಎಸ್ ಮಹೇಂದರ್. ಈ ಚಿತ್ರಕ್ಕೆ ಸಂಗೀತವನ್ನ ತಮಿಳು ಮತ್ತು ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದಂತಹ ವಿದ್ಯಾಸಾಗರ್ ಅವರು ನಿರ್ದೇಶನ ಮಾಡಿದರು. 1994 ತೆಲುಗಿನಲ್ಲಿ ಜಗಪತಿ ಬಾಬು ಮತ್ತು ಆಮನಿ ನಟನೆಯಲ್ಲಿ ಮೂಡಿಬಂದ ಬ್ಲಾಕ್ ಬಸ್ಟರ್ ಸಿನಿಮಾ ಶುಭ ಲಗ್ನಂ ಅನ್ನೋದು ಇದರ ಮೂಲಕತೆ, ಈ ಚಿತ್ರದ ಮೂಲಕತೆ. ಅದರ ರಿಮೇಕ್ ಚಿತ್ರನೇ ಗಂಗಾ ಯಮುನಾ. ಹಾಗೆ ಇದೇ ಕತೆ ಹಿಂದಿಯಲ್ಲಿ ಅನಿಲ್ ಕಪೂರ್ ಮತ್ತು ಶ್ರೀದೇವಿ ನಟನೆಯ ಜುದಾಯಿ ಚಿತ್ರವಾಗಿಯೂ ಕೂಡ ಮೂಡಿಬಂದಿತ್ತು. ಕೇಳೋಣ ಚಿತ್ರದ ಕಥಾಹಂದರ. ಚಿತ್ರದ ಕಥೆ ಪ್ರೀತಿ, ಪ್ರಾಮಾಣಿಕತೆ ಮತ್ತು ಹಣದ ದುರಾಸೆಯ ನಡುವಿನ ಸಂಘರ್ಷವನ್ನು ಚಿತ್ರದಲ್ಲಿ ರೋಚಕವಾಗಿ ತೋರಿಸಲಾಗಿದೆ ಅಂತಲೇ ಹೇಳ್ಬೋದು. ಕೇಳೋಣ ಗಂಗಾ ಯಮ.

ಸಮಯ ಆಗಿದೆ 2:59. ಇಷ್ಟು ಹೊತ್ತು ಚಿತ್ರತಾಣದಲ್ಲಿ ಗಂಗಾ ಯಮುನಾ ಚಿತ್ರದ ಸುಮಧುರವಾದ ಗೀತೆಗಳನ್ನು ಆಲಿಸಿದ್ವಿ. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 4:24. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಇಂದಿನ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ರಂಗಭೂಮಿ ಮತ್ತು ಜನಪದ ಕಲಾವಿದ ಮತ್ತು ಹಲವಾರು ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಮಕ್ಕಳ ವಿಕಸನದಲ್ಲಿ ಶ್ರಮಿಸ್ತಾ ಇರೋ ಶಿವು ಶಿರಾದಡು ಅವರೊಂದಿಗೆ ಮಾತುಕತೆ ನಡೆಸಲಿದ್ದೇವೆ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಯಾಗಲಿದ್ದಾರೆ ಶಿವು ಶಿರಾದಡು ಅವರು. ಒಂದು ಗೀತೆಯ ನಂತರ ಅವರ ಜೊತೆಗೆ ನಾವು ಮಾತುಕತೆಯನ್ನು ಆರಂಭ ಮಾಡೋಣ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ರಾಘವೇಂದ್ರ ರಾಜ್ಕುಮಾರ್ ಅವರ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ಗಜಪತಿ ಗರ್ವಭಂಗ ಚಿತ್ರದಿಂದ ಒಂದು ಗೀತೆ.

0: ಸಮಯ ಆಗಿದೆ 4:06:05 ವಿವಿಧ ಭಾರತೀಯ ಕನ್ನಡವನ್ನ ಕೇಳ್ತಾ ಇದ್ದೀರಿ. ನಮ್ಮ ಜೊತೆ ಪರಿಮಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಜನಪದ ಹಾಗೂ ರಂಗಭೂಮಿ ಕಲಾವಿದರಾದಂತಹ ಮತ್ತು ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂತಹ ಶಿವು ಶಿರಾದಡು ಅವರನ್ನ ಮಾತಾಡ್ಸೋಣ ಈಗ. ಹಲೋ,
1: ಕೇಳುತ್ತೆ.
0: ಹಾ, ನಮಸ್ಕಾರ.
1: ನಮಸ್ಕಾರ
0: ಶಿವು ಅವರಿಗೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಮೇಡಮ್.
0: ಈಗ ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಖಂಡಿತವಾಗಿಯೂ. ಮೊದಲಿಗೆ ಆಕಾಶವಾಣಿಗೆ ಧನ್ಯವಾದಗಳು ಅವಕಾಶಕ್ಕಾಗಿ. ಮತ್ತೆ ನಾನು ಶಿವು ಶಿರಾದಡು. ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬಳ ಹೋಬಳಿ ಶಿರಾದಡು ಗ್ರಾಮ. ನಾನು ರಂಗಭೂಮಿ ಕಲಾವಿದ ಮತ್ತು ರಂಗ ಶಿಕ್ಷಕನಾಗಿ ಮತ್ತು ಮಕ್ಕಳ ಹಕ್ಕುಗಳ ಕಾರ್ಯಕರ್ತನಾಗಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯ ಮಾಡ್ತಾ, ಮತ್ತೆ ಪ್ರಸ್ತುತ ಈಗ ನಾನು ಒಂದು ಧನ್ವಂತರಿ ಕಾಲೇಜು ಬೆಂಗಳೂರು ಚಿಕ್ಕಬಾಣವರದಲ್ಲಿ ರಂಗ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ.
0: ಉಪನ್ಯಾಸಕ ವೃತ್ತಿಯಲ್ಲಿ ನೀವು ಉಪನ್ಯಾಸಕ ಈಗ?
1: ಹೌದೌದು.
0: ಈಗ ನಿಮ್ಮ ಪರಿಚಯ ಓದಿದೆ ನಾನು. ನಿಮ್ಮ ಪರಿಚಯ ಓದಿದಾಗ ಒಂದು ವಿಶೇಷ ಸಂಗತಿ ನಮ್ ಗಮನಕ್ಕೆ ಬಂತು. ನೀವು ವೃತ್ತಿಪರವಾಗಿ ITI ಶಿಕ್ಷಣ ಕೂಡ ಪಡೆದಿದ್ರು ಕೂಡ ರಂಗಭೂಮಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ. ತಾಂತ್ರಿಕ ಶಿಕ್ಷಣ ಹಿನ್ನೆಲೆಯಿಂದ ರಂಗಭೂಮಿಯತ್ತ ನಿಮ್ಮನ್ನ ಸೆಳೆದ ಆ ಮೊದಲ ಪ್ರೇರಣೆ ಏನು? ಈ ರಂಗಭೂಮಿಯ ಪಯಣ ಹೇಗೆ ಆರಂಭವಾಯಿತು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
1: ಖಂಡಿತ, ಒಳ್ಳೆ ಪ್ರಶ್ನೆ. ಆಕ್ಚುಲಿ ಅದೇ ITI ಮಾಡಿದ್ದು, ಅದು ನಾನ್ ಅನ್ಕೊಂಡಂತ ಏನು ಕೋರ್ಸ್ ಅಲ್ಲ. ಅದು ನಿಮ್ಗೆ ಗೊತ್ತಿರಬಹುದು, ನಾವು 10ನೇ ಕ್ಲಾಸ್ ಆದ ನಂತರ ಹೋಗಿ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಹುಟ್ಟುತ್ತೆ. ಆಗ ನನಗೆ ಏನ್ ಮಾಡ್ಬೇಕು, ನನ್ನ ಆಸಕ್ತಿ ಇದ್ದಿದ್ದು ಹಾಡು, ನಾಟಕ, ಡ್ಯಾನ್ಸ್.

0: ಮಾಡ್ಬೇಕು ಅನ್ನುವಂತ ಶಾಲಾ ಹಂತದಲ್ಲಿ ನನಗಿದ್ದು. ಅದು ನನ್ನ ಐಟಿಐಗೆ ಸೇರಿಸಿದ್ರು. ಗೊತ್ತಲ್ಲ, ಪಕ್ಕದ ಮನೆ ಐಟಿಐಗೆ ಹೋದ್ರೆ ನಾವು ಕೂಡ ಹೋಗ್ಬೇಕು.
1: ಹೌದು, ಅವ್ರು ಇಂಜಿನಿಯರ್ ಆದ್ರೆ ಅಂದ್ರೆ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು.
0: ಹೌದು, ಹಂಗಾದಾಗ ನಾನು ಐಟಿ ಸೇರ್ಕೊಂಡೆ. ಮತ್ತೆ ಒಂದ್ ವರ್ಷ ಐಟಿ ಮಾಡಿ, ತಿರ್ಗಾ 2 ವರ್ಷಗಳ ಕಾಲ ಐಟಿ ಎಲೆಕ್ಟ್ರಿಷಿಯನ್ ಮಾಡಿದೆ. ಅದಾದ ನಂತರವಾಗಿ ಇದು ನನ್ನ ಜಾಗ ಅಲ್ಲ ಅಂತ ಒಂದಿಷ್ಟು ನನ್ನನ್ನ ಗುರುತಿಸ್ಕೊಂಡಾಗ, ನನ್ನ ಸುತ್ತ ಇರ್ತಕ್ಕಂತ ನನ್ನನ್ನ ನೋಡುವಂತ ಮಾರ್ಗದರ್ಶಕರು ನನಗೆ ತಿಳಿಸಿದ್ರು, ಇಲ್ಲ ನೀನು ಈ ತರ ಈ ರಂಗಭೂಮಿ ಅನ್ನುವಂತ ಒಂದು ಎಜುಕೇಶನ್ ಇದೆ, ನನ್ಗೆ ಗೊತ್ತೇ ಇರ್ಲಿಲ್ಲ. ಇವತ್ತೆ ಎಲ್ಲ ವಿದ್ಯಾರ್ಥಿಗಳು ಅಷ್ಟು ತಿಳಿಸ್ಬೇಕು, ಇಂಥ ಸಾಕಷ್ಟು ಕೋರ್ಸ್ಗಳಿದ್ದಾವೆ. 10ನೇ ಕ್ಲಾಸ್ ಆದ ನಂತರವಾಗಿ ಸಾಕಷ್ಟು ಕೋರ್ಸ್ಗಳಿದ್ದಾವೆ, ಅದನ್ನ ಇದನ್ನ ಬಿಟ್ಟು ಹುಡುಕ್ಬೇಕು ಅನ್ನೋದನ್ನ ಹೇಳ್ಬೇಕು. ಹಾಗಾಗಿ ನಾನು ಆ ಕೋರ್ಸ್ ಮಾಡ್ಕೊಂಡಾಗ ನನ್ಗೆ ಗೊತ್ತಾಯ್ತು ಸಾಕಷ್ಟು ಕೆಲಸ ಮಾಡ್ಬೋದು, ಈ ಭಾಗದಾಗು ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ನನ್ಗೆ ಆಗ ಅರ್ವಾದ. ನಾನು ರಂಗಭೂಮಿಯಲ್ಲಿ ತೊಡಸ್ಕೊಳಕ್ಕೆ ನನಗೆ ಖಂಡಿತ ಹೆಲ್ಪ್ ಆಯ್ತು.
1: ಹೌದಾ? ಓಕೆ. ಈಗ ನೀವು ಈಗಾಗಲೇ ಮಕ್ಕಳ ರಂಗಭೂಮಿ ಮತ್ತು ಕಾಲೇಜು ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ಅನುಭವದ ಪ್ರಕಾರ ರಂಗಭೂಮಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಹಾಗೂ ಜೀವನದ ಮೌಲ್ಯಗಳನ್ನು ಬೆಳೆಸುವಲ್ಲಿ ರಂಗಭೂಮಿಯ ಹೇಗೆ ಪ್ರೇರಣೆಯಾಗುತ್ತೆ?
0: ಒಳ್ಳೆ, ನೀವೇ ಈಗ ಉತ್ತರನೂ ಕೂಡ ನೀವೇ ಹೇಳಿದ್ರಿ. ಏನಂತಂದ್ರೆ ಅವರಲ್ಲಿ ಸಕಾರಾತ್ಮಕವಾದ ಯೋಚನೆಯನ್ನ, ಆತ್ಮವಿಶ್ವಾಸವನ್ನ, ಅದ್ರ ಜೊತೆಲಿ ಅವರು ಒಂದಷ್ಟು ಕಮ್ಯುನಿಕೇಶನ್ ಅನ್ನ, ಸೊ ಅದನ್ನೆಲ್ಲ ಸಕಾರಾತ್ಮಕವಾದ ಬದಲಾವಣೆಗಳ ತರ್ಲಿಕ್ಕೆ ರಂಗಭೂಮಿ ಒಂದು ದೊಡ್ಡ ಹೆಜ್ಜೆ. ಉದಾಹರಣೆ, ರಂಗಭೂಮಿಯ ವಿದ್ಯಾರ್ಥಿ ಬದುಕಿನಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ತರ್ಲಿಕ್ಕೆ ಸಾಧ್ಯ ಇದೆ. ಮೊದಲನೇದಾಗಿ ಅದು ಆತ್ಮವಿಶ್ವಾಸವನ್ನು ಹೆಚ್ಚುತ್ತೆ. ನೀವು ಹೇಳಿದಾಗೆ ಮತ್ತೆ ಜನರ ಮುಂದೆ ನಿಂತು ಮಾತಾಡೋದಿದೆಯಲ್ಲ, ದಟ್ ಇಸ್ ವೆರಿ ಗುಡ್ ಎಜುಕೇಶನ್. ನಾವು ಶಿಕ್ಷಣ ಅಂತಂದ್ ಏನ್ ಮಾಡ್ತಾ ಇದ್ವಿ, ಒಂದು ಮಾರ್ಕ್ಸ್ ಕಾರ್ಡ್ ಕೊಟ್ಟು ಹಿಂಗ್ ಓದ್ಬೇಕು, ನಾನು 90% ತೆಗಿಬೇಕು ಅಂತ ಏನ್ ಯೋಚನೆ ಮಾಡ್ತಿದ್ವಲ್ಲ. ಅದ್ರ ಜೊತೆಲಿ ಅವನು 100 ಜನ ನಿಂತಿದ್ರೆ ಆ 100 ಜನಕ್ಕೆ ಏನಾದ್ರು ಅರ್ಥ ಆಗದೆ ಹೇಳಕ್ ಸಾಧ್ಯ
1: ಆಗ್ತದೆ.
0: ಅದನ್ನ ಅವನಿಗೆ ನಿಭಾಯಿಸಕ್ ಸಾಧ್ಯ ಇದೆಯಾ, ಅದು ಕೂಡ ಎಜುಕೇಶನ್. ಇಂಥದಂತ ಧೈರ್ಯವನ್ನ ತುಂಬೋದು ರಂಗಭೂಮಿ. ಮತ್ತೆ ಒಂದು ಶಿಸ್ತನ್ನ ಹೇಳ್ಕೊಡುತ್ತೆ, ಸಮಯ ಪ್ರಜ್ಞೆ ಆಗಿರ್ಬೋದು, ಮತ್ತೆ ತಂಡದೊಂದಿಗೆ ಕೆಲಸ ಮಾಡೋದು ಹೆಂಗೆ ಅಂತ ಮನೋಭಾವವನ್ನ, ನಾಯಕತ್ವದ ಗುಣಗಳನ್ನ ಹೇಳ್ಕೊಡೋಕೆ ಏನಾದ್ರು ಸಾಧ್ಯ ಇತ್ತು ಅಂದ್ರೆ ಅದು ರಂಗಭೂಮಿ. ಉದಾಹರಣೆ, ನಿಮ್ಗೆ ಒಂದು ಪಾತ್ರವನ್ನ ಹೆಂಗ್ ನಿಭಾಯಿಸ್ಬೇಕು. ಶಾಲೆಗಳಲ್ಲಿ ಒಂದು ವಿದ್ಯಾರ್ಥಿ ಪಾತ್ರವನ್ನ ಅಷ್ಟೇ ಅವ್ನು ನೋಡ್ತಿರ್ತಾನೆ ಶಾಲಾ ಕಾಲೇಜುಗಳಲ್ಲಿ. ಅದ್ ನಾಟಕ ಅಂತ ಬಂದಾಗ ಅನೇಕ ಪಾತ್ರಗಳನ್ನ ಅವನು ನಿಭಾಯಿಸ್ಬೇಕಲ್ಲ.
1: ಹೌದು,
0: ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಪಾತ್ರ ಹೆಂಗಿದೆ ಅಂತ ಯೋಚಿಸ್ಬೇಕು.
1: ಹೌದು,
0: ಇದೆಲ್ಲ ಇದ್ದಾಗ ಅವನಿಗೆ
1: ನಾಟಕವನ್ನು ಕೂಡ ನಾಟಕೀಯವಾಗಿ ಮಾಡೋಕ್ ಆಗಲ್ಲ, ಅದನ್ನ ರಿಯಲ್ ಆಗಿ ತೋರಿಸ್ಬೇಕಾಗತ್ತೆ ನಾವು.
0: ಹೌದೌದೌದು. ಸೊ ಹಿಂಗ ಅವನು ಯೋಚನೆ ಮಾಡ್ತಾ ಅವ್ನ ಖಂಡಿತ ಅವ್ನ ಸೃಜನಶೀಲತೆ ಬೆಳೀತ, ಅವ್ನು ಕಲ್ಪನಾ ಶಕ್ತಿ ಬೆಳೀತಾರೆ. ಇವತ್ತು ಮಕ್ಕಳಲ್ಲಿ ಕಲ್ಪನಾಶೀಲತೆನೇ ಇಲ್ಲ ನೋಡಿ. ಈಗ ಉದಾಹರಣೆ, ಈಗ ನಾವಿವತ್ತು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ವಿ, ಯಾರೋ ಸಾಕಷ್ಟು ಕೇಳ್ತಾ ಇದ್ದಾರೆ. ಈ ಕೇಳುವ ಮೂಲಕ ಇವ್ರು ಯಾರು, ಇವ್ರು ಹೆಂಗೆ, ಇವ್ರ ಧ್ವನಿ ಹೆಂಗ, ಇವತ್ತು ಅವ್ರಿಗೆ ಯಾರೋ ಒಂದು ಕಲ್ಪನೆಯನ್ನ ಕಟ್ತಾ ಇದಾರೆ. ಅದ್ ಇವತ್ತು ನಾವು ಮಕ್ಕಳಿಗೆ ಒಂದು ರೆಡಿ ಫುಡ್ ಕೊಡ್ತಾ ಇದೀವಿ, ಒಂದು ಚಿತ್ರಾನ್ನ ಕಟ್ಬಿಟ್ಟು ನೋಡಿ ಹಿಂಗಿದೆ, ನೋಡಿ ಹಿಂಗೆ ಈ ತರ ಇದೆ, ಒಂದು ಬಾಲ್ ಹಿಂಗಿದೆ, ಎಲ್ಲ ಮಕ್ಳಿಗೆ ಇದು ತೋರಿಸ್ತಾ ಇದೀವಿ. ಹಂಗಿರುವಾಗ ಅವ್ರಿಗೆ ಒಂದು ಕಲ್ಪನಾ ಶಕ್ತಿ ಬೆಳಕೆ ಸಾಧ್ಯ ಆಗ್ತಾ ಇದೆ, ಖಂಡಿತ ಸಿಗ್ತಾ ಇಲ್ಲ. ಇಂಥ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ಸಾಮರ್ಥ್ಯ ಇರೋದು ಅದು ರಂಗಭೂಮಿ. ಹಾಗಾಗಿ ಇಂಥ ತರಬೇತಿಗಳು ಕೇವಲ ಕಲಾವಿದರನ್ನ ಮಾತ್ರ ಸೃಷ್ಟಿ ಮಾಡ್ಲಿಕ್ಕಲ್ಲ ಇದು. ನಾನು ನಾವೆಲ್ಲ ನಟನೆ ಕಲಿಸ್ಬಿಟ್ಟು ಅವನ್ನೆಲ್ಲ ಸಿನಿಮಾ ಇಂಡಸ್ಟ್ರಿ ಕಲಿಸ್ತೀವಿ, ಅವ್ರನ್ನ ದೊಡ್ಡ ಆಕ್ಟರ್ ಮಾಡ್ತೀವಿ ಅಂತ ಅನ್ಲಿಕ್ಕಿಂತ, ಸೊ ಅವನೊಂದು ಸಂವೇದನಶೀಲ ವ್ಯಕ್ತಿಯನ್ನಾಗಿ ರೂಪಿಸೋಕೆ ಸಾಧ್ಯ ಆಗೋದು ಈ ರಂಗಭೂಮಿ. ಒಂದು ನಾಯಕ ಗುಣಗಳನ್ನ ಬೆಳೆಸ್ಕೊಂಡು ಅವನಲ್ಲಿರ್ತಕ್ಕಂಥ ಕೌಶಲ್ಯವನ್ನ ಅಭಿವೃದ್ಧಿ ಮಾಡಿಕೊಂಡು ಹಿಂಗಿರೋದ್ರೆ ಇದು ಖಂಡಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಗಟ್ಟಿಯಾದಂತ ಒಂದು ಅಡಿಪಾಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದನ್ನ.
1: ಓಕೆ, ಹಾಗಾದ್ರೆ ನಿಮ್ಗೆ ಇದು ರಂಗಭೂಮಿಯ ಆಸಕ್ತಿ ಬಾಲ್ಯದಿಂದಲೇ ಇತ್ತ, ಅಥವಾ ನಿಮ್ಮ ಕುಟುಂಬದಲ್ಲಿ ಅಥವಾ ಬಂಧು ಬಳಗದಲ್ಲಿ ಯಾರಾದ್ರೂ ರಂಗಭೂಮಿ, ಜಾನಪದ ಕಲೆ ಅಥವಾ ಸಾಂಸ್ಕೃತಿಕ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ರ, ಅಥವಾ ಈ ಆಸಕ್ತಿಯನ್ನ ನೀವು ಸ್ವತಃ ಬೆಳೆಸ್ಕೊಂಡಿದ್ದ?
0: ಇಲ್ಲ, ಇದು ನಾನು ಅಪ್ಪ ಅಚ್ಚಿ ಜನಪದ ಹಾಡುಗಾರಾಗಿದ್ರು, ಜೊತೆಲಿ ಹಳ್ಳಿಗಳಲ್ಲಿ ಪೌರಾಣಿಕ ನಾಟಕಗಳನ್ನ ಹಾಡ್ತಾ ಇದ್ರು. ನಾನು ಶಾಲಾ ಕಾಲೇಜುಗಳಿದ್ದಾಗ ನನಗೆ ಹಾಡೋದು ಬಹಳ ಇಷ್ಟ ಆಯ್ತು, ನಾಟಕ ಮಾಡೋದು ಇದೆಲ್ಲ ಇಷ್ಟ ಆಯ್ತು. ಆದ್ರೆ ನಾನು ಓದಿದ್ದು ಬೇರೆ ಆಯ್ತಿದ್ರೆ ನನ್ಗಲ್ಲಿ ಇಷ್ಟು ಅವಕಾಶಗಳು ನನಗೆ ತುಂಬಾ ಸಿಗ್ಲಿಲ್ಲ. ಸೊ ಹಾಗಿದ್ದುದರಿಂದ ನನಗೆ ಸಾಕಷ್ಟು ಸಂಸ್ಥೆಗಳೊಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಒಂದು ಅಲ್ಲಿಯೇ ಹಾಡಕ್ ಹೋಗೋದು, ಬಿದಿ ನಾಟಕ ಮಾಡೋದು, ಯಾವ್ದೊಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋದು, ಈ ಹವ್ಯಾಸಗಳನ್ನ ನನ್ನನ್ನ ತುಂಬಾ ಪ್ರೇರಣೆ ಮಾಡ್ತು. ಅವಾಗ್ಲೂ ನನ್ಗೆ ಹೌದೊಂದು ನಾನು ನಾಟಕ ಮಾಡ್ಬೇಕು, ಇಂಥದ್ದೇನೋ ಒಂದು ಅವಕಾಶ ಇದೆ ಅಂತ ಯಾರು ನನ್ಗೆ ಇನ್ನೊಬ್ರು

0: ಇನ್ನೊಬ್ಬ ಸರ್ ಇದ್ರ ಪ್ರೇಮ್ ಕುಮಾರ್ ಅಂತ ಅವ್ರನ್ನ ನೆನ್ಸ್ಕೊಳ್ಬೇಕು ಆಕ್ಚುಲಿ. ಅವರು ಇಂಥದೊಂದು ಅವಕಾಶ ಇದೆ ಕಣಯ್ಯ, ಸೊ ಇಲ್ಲಿ ನೀನು ಈ ತರ ಬೆಳೆಯಕ್ ಸಾಧ್ಯತೆಗಳಿದೆ. ಯಾಕಂದ್ರೆ ಇವರು ಓದೇ ಎಲ್ಲರೂ ಓದ್ತಿದ್ದಾರೆ, ಅದು ಓದಿಂಗಿಂತ ಇದು ತುಂಬಾ ವ್ಯಕ್ತಿ ನಿರ್ಮಾಣ ಮಾಡೋದಲ್ಲಿ ಒಂದೊಳ್ಳೆಯ ಕ್ಷೇತ್ರ ಅಂತ ಹೇಳಿದಾಗ ನಾನು ಅವಾಗ ನಾನು ಇಂತ ಒಂದು ಕೋರ್ಸ್ ಇದೆ ಅನ್ನೋದನ್ನ ನಾನು ಶ್ರೀ ಶಿವಕುಮಾರ ರಂಗ ಪ್ರಯೋಗ ಶಾಲೆ ಸಾಣೇಹಳ್ಳಿಯಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ನ ನಾನು ಓದ್ಕೊಂಡೆ. ಆ ಓದ್ಕೊಂಡ ನಂತರವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ, ನಾಟಕವನ್ನ ಅಭಿನಯ ಮಾಡ್ತಾ, ನಿರ್ದೇಶನ ಮಾಡ್ತಾ, ಸೊ ಹೀಗೆ ನನಗೆ ಆ ಅಭಿರುಚಿಯನ್ನ ಇಲ್ಲಿಂದ ನನಗೆ ದಕ್ಕಿದ್ದು. ಹಾಗೆ ಯಾರು ನನಗೆ ಹಿನ್ನೆಲೆ ಇರಲಿಲ್ಲ, ಜೊತೆ ನನಗೆ ನಮ್ಮ ತಂದೆಯವರು ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನುಡಿಸ್ತಾರೆ, ಅರೆವಾದ್ಯವನ್ನ ನುಡಿಸ್ತಾ ಇದ್ರು. ಐ ತಿಂಕ್ ಆ ಅಸ್ಮಿತೆಯಿಂದ ನನಗೆ ಈ ರಂಗಭೂಮಿಯ
1: ನಂಟು
0: ಬೆಳೆತು, ಅದನ್ನು ಮುಟ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅಂದ್ಕೊಂಡಿದ್ದೀನಿ.
1: ಓಕೆ, ಮತ್ತಷ್ಟು ನಿಮ್ಮ ಜೊತೆ ಮಾತುಕತೆನ ಮಾಹಿತಿಯನ್ನ ನಾವು ಹಂಚ್ಕೋಬೇಕು. ಒಂದು ಗೀತೆಗಳ ನಂತರ, ಎರಡು ಗೀತೆಗಳ ನಂತರ ಮತ್ತೆ ನಿಮ್ಮನ್ನ ನಾನು ಕನೆಕ್ಟ್ ಮಾಡ್ತೀನಿ.
0: ಖಂಡಿತ ಖಂಡಿತವಾಗಿ.
1: ಕೇಳಿದ್ರಲ್ಲ ಕೇಳುಗರೆ, ಶಿವು ಶಿರಾದಡು ಅವರ ರಂಗಭೂಮಿ ಪಯಣ, ಮುಂದೆ ಅವರ ಸಾಧನೆ ಏನೇನು, ಮತ್ತೆ ಅವರ ಚಟುವಟಿಕೆಯಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನದಲ್ಲಿ ಹೇಗೆಲ್ಲ ಅವರ ಪಾತ್ರ ಇದೆ ಅಂತ ತಿಳಿದುಕೊಳ್ಳೋಣ. ಎರಡು ಗೀತೆಗಳ ನಂತರ ಮೂಡಿ ಬರ್ತಾ ಇದೆ ಕರುಣಾಮಯಿ ಚಿತ್ರ ಮತ್ತು ರಸಿಕಾ ಚಿತ್ರದಿಂದ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

0: ಸಮಯ ಆಗಿದೆ 4:24. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ರಂಗಭೂಮಿ ಮತ್ತು ಜನಪದ ಕಲಾವಿದ ಶಿವು ಶಿರಾದಡೋರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಹಲೋ, ಹಾ ಸರ್ ಹೇಳಿ. ಈಗ ರಂಗಭೂಮಿ ನಿಮಗೆ ಆಸಕ್ತಿ, ಈಗ ಚಿಕ್ಕ ವಯಸ್ಸಿನಲ್ಲಿ ನೀವು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಒಡನಾಟವನ್ನು ಬೆಳೆಸ್ಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲೂ ತೊಡಗಿಸ್ಕೊಂಡ್ರಿ. ಸಮಾಜದಲ್ಲಿ ಈ ಸಕಾರಾತ್ಮಕ ಬದಲಾವಣೆ ತರಬೇಕೆ ಅನ್ನೋ ಕಾಳಜಿ ನಿಮ್ಮಲ್ಲಿ ಹೇಗೆ ಮೂಡ್ತು, ಅಥವಾ ಈ ಸಾಮಾಜಿಕ ಸೇವೆಯ ಪಯಣಕ್ಕೆ ಪ್ರೇರಣೆಯನ್ನು ನೀಡಿದವರು ಯಾರು?
1: ನಾನು 9ನೇ ಕ್ಲಾಸ್ನಲ್ಲಿ ಓದ್ತಿರುವಾಗ ನನಗೆ ಒಂದು ಸಂಸ್ಥೆ ಪರಿಚಯ ಆಯ್ತು, ಸ್ವಾಮಿ ವಿವೇಕಾನಂದ ಮತ್ತು ಯುವಜನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ. ಆಗ ಆ ಸಂಸ್ಥೆಯವರು ಬಂದು ನಮ್ಗೊಂದು ಪರೀಕ್ಷೆಯನ್ನ ಕೊಟ್ಟಿದ್ರು. ಆ ಪರೀಕ್ಷೆ ಏನು ಅಂತಂದ್ರೆ, ಒಂದು ಪುಸ್ತಕವನ್ನ ಕೊಟ್ಟು ವಿವೇಕಾನಂದರವರ ಭವ್ಯ ವ್ಯಕ್ತಿತ್ವದ ದಿವ್ಯ ಸಂದೇಶ ಅನ್ನೋ ಒಂದು ಪುಸ್ತಕವನ್ನ ಕೊಟ್ಟು ಒಂದು ಪರೀಕ್ಷೆಯನ್ನ ಏರ್ಪಡಿಸಿದ್ರು, ಅದನ್ನ ಓದಿ ಪರೀಕ್ಷೆ ಬರಿಬೇಕು ಅಂತಾನ. ಆಗ ನಾನು ಪರೀಕ್ಷೆ ಬರೆದಾಗ ನನಗೆ 2ನೇ ಸ್ಥಾನ ಸಿಕ್ಕಿತ್ತು. ಆಗ ಸಿಕ್ಕಾಗ ಅಲ್ಲಿನ ಮುಖ್ಯಸ್ಥರು KT ತಿಪ್ಪೇಸ್ವಾಮಿ ಅಂತ, ಅವರು ನನ್ನ ಗುರುಗಳು, ಇವತ್ತಿಗೂ ನನಗೆ ಮಾರ್ಗದರ್ಶನ ಕೊಡುವಂತಹ ಗುರುಗಳು. ಅವಾಗಿಂದ ನನಗೆ ಆ ಸಂಸ್ಥೆ ಒಡನಾಟ ಹೆಚ್ಚು ಇದ್ದಿದ್ರಿಂದ CMC ಅಂತ ಸಂಸ್ಥೆ ನಮ್ಗೆ ಪಾಠ ಮಾಡಕ್ ಬರ್ತಾ ಇತ್ತು. ಆಗ ನಾನು 8th ಮತ್ತು 9th ಓದ್ತಾ ಇದ್ದೆ. ಚಿಲ್ಡ್ರನ್ ಮೂವ್ಮೆಂಟ್ ಫಾರ್ ಸಿವಿಕ್ ಅವೇರ್ನೆಸ್, ಪೌರ ಪ್ರಜ್ಞೆಗಾಗಿ ಮಕ್ಕಳ ಚಳುವಳಿ. ಅರೆ, ಮಕ್ಕಳು ಅಂತಾನೆ ನಾವಿವತ್ತು ಮಕ್ಕಳಾಗಿರೋದಲ್ಲ, ನಾವು ಕೂಡ ಪೌರ ಪ್ರಜ್ಞರು, ನಾವು ಪ್ರಶ್ನೆ ಮಾಡುವಂತವರು. ಈಗ ನಿಮ್ಗೆ ಗೊತ್ತಿರಬಹುದು, ಒಂದು ರೂಢಿ ಮಾತಿದೆ ಅಂದ್ರೆ, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ, ಆದ್ರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಅನ್ನೋದಿಲ್ಲ. ನಾವು 18 ವರ್ಷ ಆದ್ಮೇಲೆ ಯಾವಾಗ ನಾವು ವೋಟ್ ಹಾಕ್ತಿವಲ್ಲ, ಆ ವೋಟ್ ಹಾಕಕ್ ನಾವು ಸಿದ್ಧರಿದ್ದೀವಿ, ಎಲಿಜಿಬಲ್ ಇದ್ದೀವಿ ಅಂತಂದಾಗ ಅವ್ರನ್ನ ಮಾತ್ರ ಪ್ರಶ್ನೆ ಮಾಡುವಂತವ್ರು, ಅವರು ಮೂಲಭೂತ ಸೌಕರ್ಯನ ಪಡೆಯುವಂತವ್ರು ಅನ್ನೋದನ್ನ ಅರ್ಥ. ಅವಾಗ ನನ್ಗೆ ಈ ಸಂಸ್ಥೆನ ಬಂದು ಈ ತರ ಹೌದು, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ನಾವಿವತ್ತು ಪ್ರಶ್ನೆ ಮಾಡಬಲ್ಲೆವು, ನಾವು ಎಲ್ಲ ವಿಷಯಗಳನ್ನ ಕೇಳಬಹುದು ಅಂತ ಅನ್ನುವಾಗ ನಮ್ಗೂ ಅವಾಗ ಅನ್ನಿಸ್ತಾ ಹೌದಲ್ವಾ, ನಾವು ಕೂಡ ಪ್ರಶ್ನೆ ಮಾಡಬಹುದು, ನಾವು ಏನನ್ನ ಕೇಳಬಹುದು ಅಂತ ಅನ್ನಿಸ್ತಾ. ಆಗ ನಂಗೆ ಸಾಕಷ್ಟು ಮೋಟಿವೇಶನ್ ಕೊಟ್ಟಿದ್ದು CMC ಸಂಸ್ಥೆ. ಅದೇ ಸಂಸ್ಥೆಯಲ್ಲಿ ಪಾಠ ಮಾಡೋದು ಕೇಳುದು ಅಂತಾನು, ಮತ್ತೆ ಅದೇ ಸಂಸ್ಥೆಗೆ ಸಿವಿಕ್ ಟ್ಯೂಟರ್ ಆಗಿ ಕೆಲಸ ಮಾಡಿದೆ. ಅಂದ್ರೆ ನಾನು ಅವ್ರು ನಮಗೆ ಪಾಠ ಮಾಡಕ್ ಬರ್ತಲ್ಲ, ಮತ್ತೆ ನಾನು ಹೋಗಿ 8th ಮತ್ತು 9th ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ. 10ನೇ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಮತ್ತೆ ಹಳ್ಳಿಗಳಲ್ಲಿ ಕಲಿಕಾ ಕೇಂದ್ರ ಅಂತ ಮಾಡ್ತಾ ಇದ್ರು. ಸ್ವಾಮಿ ವಿವೇಕಾನಂದ ಯೋಜನಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇತ್ತಲ್ಲ, ಅವರು ಹಳ್ಳಿಗಳಲ್ಲಿ ಕಲಿಕಾ ಕೇಂದ್ರ ಬೆಳೆಸ್ಬೇಕು. ಸಂಜೆ ಹೊತ್ತು ಮಕ್ಕಳಿಗೆ ಹಳ್ಳಿಯಲ್ಲಿ ಇರ್ತಕ್ಕಂತ ಮಕ್ಕಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಆ ಮಕ್ಕಳಿಗೆ ಒಂದೆರಡು ಗಂಟೆಗಳ ಕಾಲ ಪಾಠ ಹೇಳಿಕೊಡುವ ಅಭ್ಯಾಸವನ್ನ ಸಂಸ್ಥೆ ಮಾಡ್ತಾ ಇತ್ತು. ಅದಕ್ಕೆ ಸಾಕಷ್ಟು ಸಂಸ್ಥೆಗಳು ಕೈ ಜೋಡಿಸಿದ್ವು. ಆಗ ನಾನಲ್ಲಿ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತೇನೆ. ಅಂದ್ರೆ 10ನೇ ಕ್ಲಾಸ್ ಆದ ನಂತರವಾಗಿ ನಾನು ಓದ್ತಾ ಇದನ್ನು ಮಾಡ್ತಾ ಇದ್ದೆ. ಈಗ ಮಾಡ್ತಾ ಬೇರೆ ಬೇರೆ ಸಂಸ್ಥೆಗಳ ಪರಿಚಯ ಆಯ್ತು, YFS ಪರಿಚಯ ಆಯ್ತು, ಜೊತೆಗೆ ನವ್ಯ ದಿಶಾ ಅನ್ನೋ ಸಂಸ್ಥೆಯಲ್ಲಿ ನಾನು ಜೀವನ ಕೌಶಲ್ಯ ವಿಷಯವಾಗಿ ನಾನು ಹೈಸ್ಕೂಲ್ ಒಟ್ಟಿಗೆ ಪಾಠ ಮಾಡಕ್ ಹೋಗ್ತಾ ಇದ್ದೆ. ಜೊತೆಗೆ ಸಂವಾದ ಅನ್ನುವಂತ ಒಂದು ಸಂಸ್ಥೆ ಪರಿಚಯ ಆಯ್ತು. ಇವರೊಟ್ಟಿಗೆ ಓಡಾಡ್ತಾ ಸಾಮಾಜಿಕ ವಿಷಯವಾಗಿ ಯುವಜನರೊಟ್ಟಿಗೆ ಕೆಲಸ ಮಾಡುವಂತ, ಯುವಜನರ ಹಕ್ಕುಗಳನ್ನ ಪ್ರಶ್ನಿಸುವಂತ, ಯುವಜನರ ಸಮಸ್ಯೆಗಳನ್ನ ಆಲಿಸುವಂತ, ಮತ್ತೆ ಯುವಜನ ಹೆಂಗೆ ಸಸ್ಟೈನ್ ಆಗಬೇಕು ಅನ್ನುವಂತ ತರಬೇತಿಗಳನ್ನ ಪಡ್ಕೊಳ್ಳುವಂತ, ಇಷ್ಟೆಲ್ಲ ನನಗೆ ಅವಕಾಶಗಳು. ಸೊ ನನಗೆ 10ನೇ ಕ್ಲಾಸ್ ಆದ ಅಂದ್ರೆ ಪ್ರೌಢಾವಸ್ಥೆಯಲ್ಲಿ ನನಗೆ ಇವೆಲ್ಲ ಸಿಕ್ಕದ್ರಿಂದ ಹೌದು, ಸಾಮಾಜಿಕ ಬದಲಾವಣೆಯಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅನ್ನೋದು ನನಗೆ ಅರ್ಥ ಆಗಿತ್ತು. ಆಮೇಲೆ ರಂಗಭೂಮಿಗೆ ಬಂದಾಗ ಇದು ರಂಗಭೂಮಿಯ ಮುಖ್ಯವಾದ ಭಾಗನೆ, ಯಾಕೆಂದ್ರೆ ನಾಟಕ ಮಾಡುವಂತದ್ದು ಒಂದು ಸಮಾಜದ ಏನೋ ಒಂದು ಹೋರೆಕೋರೆಯನ್ನ ತಿದ್ದುವಂತ ಆ ವಿಷಯವಾಗಿ ರಂಗಭೂಮಿ ಕೆಲಸ ಮಾಡ್ಬೇಕಾಗಲ್ಲ. ಹಾಗಾಗಿ ನನಗೆ ಇನ್ನೂ ಅನುಕೂಲ ಆಯ್ತು ರಂಗಭೂಮಿ ಬಂದು. ಹಾಗೆ ನಾನು ತುಂಬಾ ಅಂದ್ರೆ ಹೈಸ್ಕೂಲ್ ಲವರ್ಸ್ಗೆ ನಾನು ಒಂದಿಷ್ಟು ಸಂಘ ಸಂಸ್ಥೆಗಳ ಪರಿಚಯ ಆಗ್ಲಿಕ್ಕೆ ಸಾಧ್ಯತೆ ಆಯ್ತು. ಅದಕ್ಕೆಲ್ಲ ನನಗೆ KT ತಿಪ್ಪೇಸ್ವಾಮಿ ಸರ್ ನನ್ನ ಗುರುಗಳಾಗಿರು, ಅವರಾಗಿರ್ಬೋದು, ಚೇತನ್ ಸರ್ ಆಗಿರ್ಬೋದು, ಜನಾರ್ದನ್ ಕೆಸರಗದ್ದೆ ಸಂವಾದ ಸರ್ ಆಗಿರ್ಬೋದು, ಇವರೆಲ್ಲ ನನಗೊಂದು ನಮ್ಮಿಂದ ಮಾರ್ಗದರ್ಶಕರಾಗಿ ನಮಗೆ ನಿಂತರು.
0: ಈಗ ಇಂದಿನ ಈ ವಿದ್ಯಾರ್ಥಿಗಳು

0: ರಂಗಭೂಮಿಯತ್ತ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರ ಅಥವಾ ಈ ಡಿಜಿಟಲ್ ಯುಗದಲ್ಲಿ ಮೊಬೈಲು, ಸಾಮಾಜಿಕ ಜಾಲತಾಣಗಳು ಮತ್ತು ಇತರ ಮನರಂಜನೆಗಳ ನಡುವೆ ರಂಗಭೂಮಿಯ ಕಡೆಗೆ ವಿದ್ಯಾರ್ಥಿಗಳನ್ನ ಸೆಳೆಯೋದು ಎಷ್ಟು ಕಷ್ಟ ಅನಿಸ್ತಾ ಇದೆ?
1: ಅಂದ್ರೆ ಹಿಂದಿನ ಇವತ್ತು ವಿದ್ಯಾರ್ಥಿಗಳ ರಂಗಭೂಮಿ ಖಂಡಿತವಾಗಿ ಆಸಕ್ತಿ ಇದೆ, ಆಸಕ್ತಿ ಇಲ್ಲ ಅವರೊಳಗಡೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಒಂದು ಇವತ್ತು ಡಿಜಿಟಲ್ ಯುಗ ಆಗ್ಬಿಟ್ಟಿದೆ. ಇವತ್ತು ನಮಗೆ ಪ್ರತಿ ಕ್ಷಣ ನಮ್ಮ ಮೊಬೈಲ್ಗಳು, ಸಾಮಾಜಿಕ ಜಾಲತಾಣಗಳು, ಇವತ್ತು ವಿವಿಧ ಮನೋರಂಜನಾ ಮಾಧ್ಯಮಗಳು ಇರೋದ್ರಿಂದ ಇವತ್ತು ಆಯಾ ಸಮಯವನ್ನ ಹೆಚ್ಚು ಅವ್ರನ್ನ ಅದು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ರಂಗಭೂಮಿ ಆಕ್ರಮಿಸ್ಕೊಳ್ಳೋದ್ ಬಿಟ್ಟು ಇವತ್ತು ಸಾಮಾಜಿಕ ಜಾಲತಾಣ ತುಂಬಾ ಅವ್ರನ್ನ ಆಕ್ರಮಿಸ್ಕೊಂಡ್ಬಿಟ್ಟಿರೋದ್ರಿಂದ ಅವ್ರನ್ನ ಸ್ವಲ್ಪ ರಂಗಭೂಮಿ ಅಂತ ಹೇಳ್ಕೊಳ್ಳೋದು ಸುಲಭ ಕೂಡ ಆಗಿಲ್ಲ. ಅದನ್ನು ಬೇಗ ಆಗುತ್ತೆ ಅನ್ನುವಂಥದ್ದು ಅಲ್ಲ. ಆದ್ರೆ ಒಮ್ಮೆ ಏನಾದ್ರೂ ಕೆಲವಷ್ಟು ವಿದ್ಯಾರ್ಥಿಗಳು ಹೌದು ಇಲ್ಲಿಂದ ನಮ್ಗೇನೋ ದಕ್ಕುತ್ತೆ, ನಮ್ಗೇನೋ ಸಿಗುತ್ತೆ ಅನ್ನೋದು ಅವ್ರಿಗೇನಾದ್ರು ಅರ್ಥ ಆಯ್ತು ಅಂತಂದ್ರೆ ಅದ್ರ ಖಂಡಿತ ಅವ್ರಿಗೆ ಸಂತೋಷ ಆಗಿರ್ಬೋದು, ಒಂದು ಸ್ನೇಹ, ಒಂದು ಸೃಜನಶೀಲತೆ, ಮತ್ತೆ ಅವನು ಅವನೊಳಗಡೆ ಇರತಕ್ಕಂತ ಒಂದು ಅಭಿವ್ಯಕ್ತಿ
0: ಸ್ವಾತಂತ್ರ್ಯ,
1: ಇದೆಲ್ಲ ಅವನು ಸ್ವಯಂ ಪ್ರೇರಿತವಾಗಿ ಅವನ ಅದನ್ನ ಅನುಭವಿಸ್ದ ಅಂತ ಅಂದ್ರೆ ಖಂಡಿತವಾಗಿಯೂ ಅವನು ಅದರಿಂದ ಆಚೆ ಹೋಗೋದಿಲ್ಲ. ಇಂದಿನ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ಬೇಕಷ್ಟೇ, ಅವನ ಪ್ರೋತ್ಸಾಹ ಮಾಡ್ಬೇಕು, ಅವ್ರಿಗೆ ಒಂದು ಉತ್ತಮ ಮಾರ್ಗದರ್ಶನ ಕೊಡ್ಬೇಕು. ನೋಡಿ, ರಂಗಭೂಮಿಯಿಂದ ಇಂತೆಲ್ಲ ನಿಮ್ಗೆ ಅವಕಾಶಗಳು ದೊರೆಯುತ್ತೆ, ಇದು ಮೊಬೈಲು ಪರ್ಯಾಯ ಅಲ್ಲ ಅನ್ನುವಂಥದ್ದನ್ನ ಅವ್ರಿಗೆ ಅರ್ಥ ಮಾಡಿಸಿದ್ರೆ, ಯಾಕಂದ್ರೆ ಮೊಬೈಲು ಡಿಜಿಟಲ್ಲೇ ನಿಮ್ಗೆ ಮುಖ್ಯ ಅಲ್ಲ, ಇಂಥದ್ದು ಕೂಡ ನಮ್ಗೆ ರಂಗಭೂಮಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕೆ ಒಂದು ರೂಪಿಸ್ಲಿಕ್ಕೆ ಒಂದು ಒಳ್ಳೆ ಮಾಧ್ಯಮ, ಇದು ಕೂಡ ಒಂದು ಮಾಧ್ಯಮ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿದ್ರೆ ಖಂಡಿತವಾಗಿ ಅದೊಂದೊಂದು ಒಳ್ಳೆ ಫಲಿತಾಂಶವನ್ನ ಪಡ್ಕೊಳ್ಳುತ್ತೆ ಅನ್ನೋದು. ಯಾಕಂದ್ರೆ ನೀವು ಗಮನಿಸ್ಬೋದು, ನಾವು ಪ್ರತಿ ವರ್ಷ ರಂಗ ಸೌರಭ ಅಂತ ನಾವೊಂದು ಕಾರ್ಯಕ್ರಮ ನಡೆಸ್ತಾರೆ. ನಮ್ಮ ಕಾಲೇಜಿನ ಕೂಡ ಸುಮಾರು ಒಂದು 50 ವಿದ್ಯಾರ್ಥಿಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಒಂದು 25 ಕಾಲೇಜುಗಳು ಭಾಗವಹಿಸಿರ್ತಾರೆ. ಅಂದ್ರೆ ಸುಮಾರು ಒಂದು 1,000 ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ರಂಗಭೂಮಿ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಲ್ಲ. ಹಾಗಾಗಿ ಇವತ್ತು ಡಿಜಿಟಲ್ ಯುಗದಲ್ಲಿ ಅಂದ್ರೆ ಅದು ಕಳೆದೋಗ್ತಾ ಇದೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಕಚ್ಚಿನ ವಿದ್ಯಾರ್ಥಿಗಳು ಅದನ್ನ ಒಂದ್ಸರಿ ಅವ್ರಿಗೇನು ಒಂದು ಸ್ಪೀಡ್ ತಿಂತ ಒಂದು ರುಚಿ ಗೊತ್ತಾಗ್ಬೇಕಲ್ಲ.
0: ಹಾಗಾಗಿ
1: ಆಸಕ್ತಿಯನ್ನ ಮೂಡಿಸ್ಬಿಟ್ರೆ ಸಾಕು, ಅವ್ರು ಅದನ್ನ ಬಿಟ್ಟೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಅದನ್ನ ಖಂಡಿತವಾಗಿ ಅದನ್ನ ದಕ್ಕಿಸ್ಕೊಂತಾರೆ.
0: ಇದು ರಂಗಭೂಮಿಯ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳ ನಡುವೆ ನೀವು ಗಮನಿಸಿದ ಪ್ರಮುಖ ಭಿನ್ನತೆಗಳು ಏನು ಅಂತ ಹೇಳ್ಬಹುದಾ?
1: ಓಕೆ, ನನ್ನ ಅನುಭವದ ಪ್ರಕಾರ ರಂಗಭೂಮಿ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳ ನಡುವೆ ಕೆಲವಷ್ಟು ಸ್ಪಷ್ಟವಾದ ವಿಭಿನ್ನತೆಗಳನ್ನ ಖಂಡಿತವಾಗಿಯೂ ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಹೆಚ್ಚು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಇರ್ತಾರೆ. ಆದ್ರೆ ರಂಗಭೂಮಿ ಬಂದ್ರೆ ಕೆಲವಷ್ಟು ಅವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಒಂದು 100 ಜನ ಜೊತೆ ನಿಂತ್ಕೊಂಡ್ರೆ ಅವರು ಆರಾಮಾಗಿ ಸ್ವಾರ್ಯದಿಂದ ಅವರು ಮಾತಾಡ್ಲಿಕ್ಕೆ ಶುರು ಆಗ್ತಾರೆ. ಮತ್ತೆ ತಮ್ಮ ಮುಕ್ತ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಸರ್, ಇವತ್ತು ಹಿಂಗಾಯ್ತು, ಹಿಂಗೇನೋ ಆಯ್ತು, ಮನೆ ಸಮಸ್ಯೆ ಹಿಂಗಿತ್ತು, ಅಥವಾ ನಂದೇನೋ ಪ್ರಾಬ್ಲಮ್ ಈ ತರ ಸಾಲ್ವ್ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಇಂತ ಏನೇ ವಿಚಾರ ಇದ್ರು ಕೂಡ ಅದನ್ನ ಮುಕ್ತವಾಗಿ ಮಾತಾಡ್ತಾರೆ. ಯಾವ್ದನ್ನು ಇವ್ರಿಗೆ ಹೆಂಗ್ ಹೇಳ್ಬೇಕು, ಇವ್ರು ಹೇಳಿದ್ ಏನ್ ಅನ್ಕೊಂತದ್ದು ನಾವೇ ತಪ್ಪು ಮಾಡಿದ್ರು ಕೂಡ. ನಾನೊಬ್ಬ ನಿರ್ದೇಶಕನಾಗಿ ಇದ ಕಾಲೇಜಲ್ಲಿ ನಿಂತ್ಕೊಂಡು ನಾನು ಏನಾದ್ರು ಹೇಳುವಾಗ, ಸರ್ ಇದು ಮಾಡ್ತಿರೋದು ಯಾಕೋ ಸರಿ ಅನ್ನ ಸರ್, ನೋಡಿ ಇನ್ನೇನ ಚೇಂಜ್ ಮಾಡ್ಬೋದಾ ಸರ್ ಅಂತ ಹೇಳ್ತಾರಲ್ಲ.
0: ಹೌದು,
1: ಅದ್ ಇವತ್ತಿನೆಲ್ಲ ವಿದ್ಯಾರ್ಥಿಗಳು ನಾವೇನ್ ಹೇಳಿದ್ರು ಓಕೆ ಸರ್ ಏನೋ ಕಲ್ತು ಬಂದಿದ್ದಾರೆ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಆದ್ರೆ ನಮ್ ರಂಗಭೂಮಿ ವಿದ್ಯಾರ್ಥಿಗಳು ಹಾಗಿರೋದಿಲ್ವಲ್ಲ.
0: ಹೌದು,
1: ನಾನ್ ಮಾಡ್ತಿರೋದೇ ತಪ್ಪು, ಅವ್ರು ತಪ್ಪು ಅನ್ಸಿದ್ರು ಅವ್ರಿಗೆ ಸರ್ ಇದು ಸರಿ ವರ್ಕ್ ಆಗದೆ ನೋಡಿ ಸರ್ ಬೇರೆ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನಿಸಬಹುದಾ ಅಂತ ಹೇಳಿದಾಗ, ಓ ಅವನ್ಗೆ ಪ್ರಶ್ನೆ ಮಾಡುವಂತ ಸಾಮರ್ಥ್ಯವನ್ನ ರಂಗಭೂಮಿ ಕೊಡುತ್ತೆ. ಹಂಗಾಗಿ ಯಾಕೆ ವಿಭಿನ್ನ ಅಂತಂದ್ರೆ ಅವರು ಕೆಲವಷ್ಟು ಕೇಳಕ್ ಸಾಧ್ಯ ಆಗಲ್ಲ, ಏನ್ ಅನ್ಕೊಳ್ತಾರ ಅನ್ನುವಂತಹ ಒಂದು ಕೀಳರಿಮ್ ಇರ್ಬೋದು, ಮತ್ತೆ ಶೈ ಇರ್ಬೋದು, ಮತ್ತೆ ಭಯ ಇರ್ಬೋದು, ಏನ್
0: ಅನ್ಕೊಳ್ತಾರ ಕೇಳಿದ್ರೆ ಯಾರೇನ್ ಅನ್ಕೋಬಿಡ್ತಾರೋ ಏನೋ ಅನ್ನೋ ತರ.
1: ಹೌದೌದೌದು, ಆಮೇಲೆ ನಮ್ಮ ಟೀಚರ್ ಅವ್ರಿಗೆ ಏನಂತಾರೋ ನಾವು ಕೇಳಿದ ತಕ್ಷಣ ಅನ್ನೋದು ಭಯ ಇರ್ಬೋದು.
0: ಹೌದು,
1: ಸೊ ಹಾಗಾಗಿ ಹಿಂಜರಿಬಹುದು. ಅಂದ್ರೆ ಸಂವಹನ ಕೌಶಲ್ಯ ವಿಷಯದಲ್ಲಿ ಅವರು ಬಹಳ ಪರಿಣಾಮಕಾರಿಯಾಗಿ ಇವತ್ತಿನ ರಂಗಭೂಮಿ ವಿದ್ಯಾರ್ಥಿಗಳಿರ್ತಾರೆ. ತಮ್ಮ ಮಾತು ಭಾವನೆಗಳನ್ನ ಮತ್ತೆ ಆಲೋಚನೆಗಳನ್ನ ಬಹಳ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅವ್ರ ಸಾಮರ್ಥ್ಯಕರೇ ಬೆಳೆಸ್ಕೊಂಡಿರ್ತಾರೆ. ಒಂದು ಒಂದು ತಂಡ ಇರುತ್ತಲ್ಲ, ಆ ತಂಡ ಕೇವಲ ಕಲೆಗಾಗಿರೋದಲ್ಲ, ಒಂದು ಪರಸ್ಪರ ಒಂದು ಜವಾಬ್ದಾರಿ ಆಗಿರ್ತದೆ, ಅದೊಂದು ಸಹಕಾರ ಆಗಿರ್ತದೆ. ಅವನ ತಂಡ, ಈಗ ನಾನು ನಮ್ಮ ನಾಟಕ ಮಾಡುವಾಗ ನಮ್ದೊಂದು ಟೀಮ್ ಇದೆ, ಅವ್ರ ಟೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಜೊತೆಲಿ ಕೂತ್ಕೊಂತಾರೆ. ಅವ್ರ ಮನೆ ತಂದಿದ್ ಇವ್ರು ಊಟ ಮಾಡ್ತಾರೆ, ಇವ್ರ ತಂದ ಏನೋ ಒಂದು ಅವ್ರಿಗೆ ಇವನ್ಗೆ ಏನಾಗ್ತದ ಅವ್ನು ಸ್ಪಂದಿಸ್ತಾನೆ, ಇವ್ ಇವ್ಗೆ ಏನಾಗ್ತದೆ ಇವನ್ ಸ್ಪಂದಿಸ್ತಾನೆ.

0: ನಮ್ಮ ನಮ್ದು ನಮ್ಮ ವಿದ್ಯಾರ್ಥಿಗಳನ್ನ ಗಮನಿಸ್ತದೆ. ನಾನು ಯಾಕೆ ಕೆಲವಷ್ಟು ನಿಮ್ಗೆ ಹೆಸರು ಹೇಳ್ಬೇಕು ಕೂಡ, ನನಗೆ ಪ್ರತಿ ಬಾರಿ ನನಗೆ ನಮ್ಮ ಅಶೋಕ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನು ಅಷ್ಟೇ, ಅವನು ರಂಗಭೂಮಿ ಒಂದು ಹೆಜ್ಜೆ ಇಟ್ಟಕ್ಕಿಂತ ಮುಂಚೆನೆ ಅವನು ಕಾಲೇಜಿನ ಎಲ್ಲೂ ಯಾವಾಗ ಎಲ್ಲೋ ಕಾಣ್ಲಿಕ್ಕೆ ಸಿಗ್ತಿರ್ಲಿಲ್ಲ ಅವನು. ಅಶೋಕ ಅನ್ನುವಂತ ಪಾತ್ರ ಅಥವಾ ಹೆಸರು ಗೊತ್ತಿರ್ಲಿಲ್ಲ. ಅದ್ರ ಯಾವ್ದೋ ಒಂದು ಪಾತ್ರ ಮಾಡಿದಾಗ ಓ ಅಶೋಕ ಕಾಲೇಜಲ್ಲಿ ಇದ್ದಾನೆ, ಈಸ್ ವೆರಿ ಗುಡ್ ಆಕ್ಟರ್ ಅಂತ ಅರ್ಥ ಆಯ್ತು. ನಮ್ಮ ನಿತ್ಯ ನಿತ್ಯ ನಿತ್ಯನು ಕೂಡ ಅಷ್ಟೇ, ಆಕಿ ಕಾಲೇಜಿಗೆ ಬಂದು ಹೋಗೋದು, ಆಟ ಆಡೋದು, ಆಟದಲ್ಲಿ ಬಹಳ ಆಸಕ್ತಿ. ಅದಕ್ಕೆ ರಂಗಭೂಮಿ ಬಂದಾಗ ಆಕಿನ ಮಾತಿನ ಶೈಲಿ ಆಗಿರ್ಬೋದು, ಆಕೆಗೆ ಆತ್ಮವಿಶ್ವಾಸ ಆಗಿರ್ಬೋದು, ಇಂತ ಸಾಕಷ್ಟು ವಿದ್ಯಾರ್ಥಿಗಳು, ನಮ್ಮ ಇಂಚರ ಆಗಿರ್ಬೋದು, ಚಂದನ, ಮೇಘ ನೋಡಿ, ಇಂತ ಸಾಕಷ್ಟು ದಿಲೀಪ್, ಇಂತ ಸಾಕಷ್ಟು ಉದಾಹರಣೆಗಳು, ಸಮೃದ್ಧು, ಇಂತ ಈ ಹುಡುಗರಲ್ಲಿ ಒಂದು ಆತ್ಮವಿಶ್ವಾಸ, ನಮ್ಮ ಸ್ನೇಹ, ಇವರೆಲ್ಲರೂ ಒಂದು ಆತ್ಮವಿಶ್ವಾಸ ಇಟ್ಟುಕೊಂಡು ಒಂದ್ ಒಳ್ಳೆ ಮಾತಾಡುವ ನೋಡಿ, ಯಾಕೆ ಎಲ್ಲ ಆ ಹುಡುಗರಿಂದ ಈ ಹುಡುಗರು ಬಹಳ ವಿಭಿನ್ನವಾಗಿ ಅಂತ ಖಂಡಿತವಾಗಿ ಹೇಳಲಿಕ್ಕೆ ರಂಗಭೂಮಿ ಕಾರಣ ಅಂತ ನಾನಂತ ಹೇಳ್ತೇನೆ.
1: ನಿಮ್ಮ ಹತ್ರ ಮತ್ತಷ್ಟು ಮಾತುಕತೆ ನಾ ಮುಂದುವರಿಸ್ತೀನಿ ಒಂದು ಗೀತೆಯ ನಂತರ.
0: ಖಂಡಿತ ಖಂಡಿತ.

0: ಎಲ್ಲವೂ.
1: ಸಮಯ ಆಗಿದೆ 4:38.41 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪರಿಮಳ ಕಾರ್ಯಕ್ರಮದಲ್ಲಿ ರಂಗಭೂಮಿ ಮತ್ತು ಜಾನಪದ ಕಲಾವಿದರಾದಂತಹ ಶಿವು ಶಿರಾದಡು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳು, ಹಾಗೆ ಅವರ ಒಂದು ಮಕ್ಕಳ ವ್ಯಕ್ತಿತ್ವ ವಿಕಸನದಲ್ಲಿ ಅವರೆಲ್ಲ ನಾಟಕ ಅಥವಾ ರಂಗಭೂಮಿ ಹೇಗೆ ಪಾತ್ರ ವಹಿಸುತ್ತೆ ಅಂತ ನಮಗೆ ತಿಳಿಸ್ಕೊಟ್ರು. ಮತ್ತೆ ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಹಲೋ, ಮತ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಈಗ ನಿಮ್ಮ ಒಂದು ರಂಗಭೂಮಿ ಪಯಣದ ಬಗ್ಗೆ ನಾವು ಮಾತಾಡೋಣ. ಈಗ ನಿಮ್ಮ ಮೊದಲ ನಾಟಕ ಯಾವುದು, ಅದರಲ್ಲಿ ಸಿಕ್ಕ ಅನುಭವ ಹೇಗಿತ್ತು?
2: ನನ್ನ ಮೊದಲ ನಾಟಕ, ನಾನು 2017 ನನ್ನ ಡಿಪ್ಲೊಮಾ ಶಾಲೆಗೆ ಸೇರ್ಕೊಂಡಾಗ ಮಹಾಬೆಳಗು ಅಂತ ಮೊದಲನೇ ನಾಟಕವನ್ನ ಮಾಡಿದೆ. ಇನ್ನು ಸುಮ್ನೆ ಬೇರೆ ಯಾರೋ ಮಾಡ್ತಾ ಇದ್ರು, ಅದಕ್ಕೆ ನಮ್ಮನ್ನು ಕೂಡ ಸೇರಿಸ್ಕೊಂಡ್ರು ನಮ್ಮ ಸೀನಿಯರ್ ಮಾಡ್ತಿರುವಾಗ. ಆಗ ಮಾಡಿದಾಗ ನನಗೆ ಬಹಳ ಒಂದು ಹೆದರಿಕೆ ಇತ್ತು, ಯಾಕಂದ್ರೆ ನನಗೆ ರಂಗಭೂಮಿಯ ಹಿನ್ನೆಲೆಯಿಂದ ಹೋಗಿಲ್ಲ, ಯಾವ್ದೇ ನಾಟಕಗಳನ್ನ ಮಾಡಿಲ್ಲ. ಹಳ್ಳಿಗಳಲ್ಲಿ ನಾನು ಹೆಚ್ಚು ಪೌರಾಣಿಕ ನಾಟಕವನ್ನ ಮಾಡ್ತಾ ಇದ್ವಿ ಹಳ್ಳಿಲಿ. ನನ್ ಧ್ವನಿ ಕೇಳ್ತಿದ್ಯಲ್ವಾ?
1: ಕೇಳಿಸ್ತಾ ಇದೆ ಸರ್.
2: ಹಾಗೆ ನನ್ನ ಹಳ್ಳಿಗಳಲ್ಲಿ ನಾವು ಪೌರಾಣಿಕ ನಾಟಕ ಮಾಡ್ಲಿಕ್ಕೂ ಅಲ್ಲಿನ ನಾಟಕಗಳು ಬಹಳ ವಿಭಿನ್ನವಾಗಿದ್ವು. ಅಂದ್ರೆ ಒಂದು ಪಾತ್ರವನ್ನ ಹೀಗಿರ್ಬೇಕು, ಪಾತ್ರ ಹೀಗ್ ಕಟ್ಕೊಳ್ಬೇಕು, ಪಾತ್ರದ ಹಿನ್ನೆಲೆ, ಪಾತ್ರ ಹೀಗಿರ್ಬೇಕು ಅನ್ನುವಂಥದ್ದು, ಆ ಏಜ್ ಇಷ್ಟಿದೆ, ಇದೆಲ್ಲ ನನಗೆ ಹೊಸ ಪರಿಚಯಗಳು. ಹಾಗಿರುವಾಗ ನನಗೆ ಸ್ವಲ್ಪ ಅದು ಕಷ್ಟ ಅನ್ನಿಸ್ತು, ಈ ಪಾತ್ರ ಹೀಗ್ ಮಾಡ್ಬೇಕು ನನಗೆ. ಹಾಗೆ ನನಗೆ ಬಹಳ ಕಷ್ಟ ಅನ್ಸಿತ್ತು ನನಗೆ. ಆಮೇಲೆ ಹೋಗ್ತಾ ಓ, ರಂಗಭೂಮಿಯಲ್ಲಿ ಸಾಕಷ್ಟು ಪಾತ್ರಗಳನ್ನ ಖಂಡಿತವಾಗಿ ಬಹಳ ಸರಳವಾಗಿ ಮಾಡ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದು ನನಗೆ ಅದೇ ಮೊದಲಿಗೆ ನನಗೆ ಒಂದು ಭಯ ಇತ್ತು. ಯಾಕೆ ನಾನು ನಾಟಕದ ಹಿನ್ನೆಲೆಯಿಂದ ಹೋಗಿದ್ದೋನಲ್ಲ, ಪೌರಾಣಿಕ ನಾಟಕ ಮಾಡ್ಕೊಂಡು ಹೋಗಿದ್ದೊಂದು, ಬರೀ ಹಾಡುಗಳನ್ನಷ್ಟೇ ನಾನು ಹಾಡ್ತಾ ಇದ್ದೆ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ. ಆಗಿರ್ಬೋದು ನನ್ನ ಮೊದಲ ನಾಟಕ ಮಹಾಬೆಳಗು. ಅನಂತರವಾಗಿ ನಾನು ಕರ್ಣಭಿಮಾನಿ ಎನ್ನುವಂತಹ ನಾಟಕದಲ್ಲಿ ಅಭಿನಯ ಮಾಡಿದೆ. ಬಿಚ್ಚಿದ ಜೋಳಿಗೆ ನಾಗಲೋಟಿ ಮಠರ್ ಅವರ ಆತ್ಮಚರಿತ್ರೆಯನ್ನು ಇಟ್ಕೊಂಡು ನಮ್ಮ ಜಗದೀಶ್ ಯಾರು ನಿರ್ದೇಶಕರು ಅವರು ನಾಟಕ ಮಾಡ್ತಿದ್ರು, ಅದನ್ನ ನಾಟಕ ಮಾಡಿದೆ. ಜೊತೆಗೆ ಊರು ಸುಟ್ಟರು ಹನುಮಪ್ಪ ಹೊರಗೆ ಎನ್ನುವಂತ ಹನುಮಂತ ಆಲಗೇರಿ ಅವರ ನಾಟಕದಲ್ಲಿ ಅಭಿನಯ ಮಾಡಿದೆ. ಅಕ್ಕನಾಗಲಾಂಬಿಕೆ ನಾಟಕದಲ್ಲಿ ಅಭಿನಯ ಮಾಡಿದೆ. ಹೀಗೆ ಸುಮಾರು ಒಂದ 15 ನಾಟಕಗಳಲ್ಲಿ ನಾನು ಶಾಲೆಯಲ್ಲಿದ್ದಾಗ, ಮತ್ತೆ ನಮ್ಮ ತಿರುಗಾಟದಲ್ಲಿ ಪ್ರತಿ ವರ್ಷ ಒಂದು 3 ನಾಟಕಗಳನ್ನ ಇಟ್ಟುಕೊಂಡು ಕರ್ನಾಟಕದಾದ್ಯಂತ ತಿರುಗಾಟ ಮಾಡುತ್ತೆ. ಅದು ನಮ್ದು ಕೋರ್ಸ್ ಆದ ನಂತರವಾಗಿ ಒಂದು ರಂಗಭೂಮಿಯ ಬದುಕಿನ ಅನುಭವ ಬೇಕು ಅನ್ನೋ ಕಾರಣಕ್ಕೆ, ಮತ್ತೆ ಬರೀ ಶಾಲೆಯಲ್ಲಿ ರಂಗ ಶಿಕ್ಷಣವನ್ನ ಕಲ್ತ್ರೆ ಅದೊಂದು ಪರಿಪೂರ್ಣತೆ ಅಲ್ಲ. ಆಗಿರುವಾಗ ನಮ್ಗೆ ಏನ್ ಮಾಡ್ತಾರೆ, ಪ್ರತಿ ವರ್ಷ ಒಂದು 3 ನಾಟಕಗಳನ್ನ ಕರ್ನಾಟಕದಾದ್ಯಂತ ಪ್ರದರ್ಶನಗಳನ್ನ ಕೊಡಬೇಕು. ಆಗ ಆ ಅನುಭವ ಇದೆಯಲ್ಲ, ಅದೊಂದು ನಿಜಕ್ಕೂ ಒಂದು ಬದುಕಿನ ದೊಡ್ಡ ಅನುಭವ. ಅದು ಎಲ್ಲೋ ಯಾವ್ದೋ ಹಳ್ಳಿಲಿ ಇರ್ತೀವಿ, ಆ ಹಳ್ಳಿಲಿ ನಮ್ಗೆ ಸಿಗ್ಬೇಕಾದಂತ ಒಂದು ಸರಿಯಾದ ಸ್ಟೇಜ್ ಇರೋದಿಲ್ಲ. ನಾವೇ ಅದನ್ನ ಏನ್ ನಮ್ಗೆ ಹೆಂಗ್ ಬೇಕು ಹಂಗ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಮೈಕ್ ಇಡ್ಲಿಕ್ಕೆ ವ್ಯವಸ್ಥೆ ಇರ್ತಿಲ್ಲ, ಸಿಸ್ಟಮ್ ಇಡ್ಲಿಕ್ಕೆ ಕರೆಂಟ್ ಹಿಂಗೆಲ್ಲೋ ಹಳ್ಳಿಯಿಂದ ಯಾವ್ದೋ ಒಂದು ಕಂಬು ಕತ್ತಿ ತಗೋಬೇಕಾಗಿತ್ತು. ಈ ಅನುಭವ ಇದೆಯಲ್ಲ, ಇದು ನಾವು ಬೇರೆ ಇನ್ನೆಲ್ಲೋ ಸಿನಿಮಾಗಳಿಗೆ ಹೋದ್ರೆ ಇಂತ ಅನುಭವಗಳು ಸಿಗಕ್ಕಾಗಲ್ಲ. ಎಲ್ಲೂ ಹಳ್ಳಿಗೆ ಹೋದ್ರೆ ನಮ್ಗೆ ಸರಿಯಾಗಿ ಮಲಗ್ಲಿಕ್ಕೆ ಸರಿ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ. ಯಾವ್ದೋ ಕೊಟ್ಟಂತ ಒಂದು ಸಣ್ಣ ಪುಟ್ಟವಾದಂತ ಜಾಗದಲ್ಲಿ ನಾವು ಮಲ್ಕೋಬೇಕಾಗಿತ್ತು. ಕೆಲವು ಕಡೆ ಬಹಳ ಚೆನ್ನಾಗಿರೋದು, ಇನ್ನೊಂದ್ಸರಿ ಲಕ್ಸುರಿ ಇರೋದು, ಬಹಳ ಚೆನ್ನಾಗಿ ಒಳ್ಳೆ ಹೋಟೆಲ್ ಮಾಡ್ಕೊಟ್ರು ಅವರು. ಆದ್ರೆ ಬದುಕಿನ ಎಲ್ಲ ಆಯಾಮಗಳನ್ನ ಪರಿಚಯ ಮಾಡ್ಕೊಂಡು ಕೊಟ್ಟಿದ್ದು ನಮ್ಗೆ ರಂಗಭೂಮಿ. ಹಾಗಾಗಿ ಇದೊಂದು ಒಂದೊಂದು ಹೊಸ ಹೆಜ್ಜೆ ಈ ತರ ಹೊಸ ರೂಪವನ್ನ ಕೊಡ್ಲಿಕ್ಕೆ ಶುರುವಾಯ್ತು.
1: ಈಗ ರಂಗಭೂಮಿಯಲ್ಲಿ ನಿಮ್ಮನ್ನ ಹೆಚ್ಚು ಪ್ರಭಾವಿಸಿದ ಗುರುಗಳು ಯಾರು?
2: ಸದ್ಯ ನನ್ಗೆ ಮೊದಲಿಗೆ ಹೋದಾಗ ನನಗೆ ಜಗದೀಶ್ ಆರ್ ನಮ್ಮ ಪ್ರಿನ್ಸಿಪಾಲ್ರ ಆಗಿದ್ರು. ಜಗದೀಶ್ ಅಂತ ಹೇಳ್ಬಿಟ್ಟು ನಮ್ಗೆ ಸಾಣೆಹಳ್ಳಿಯಲ್ಲಿ ನಾನು ಓದುವಾಗ ಪ್ರಿನ್ಸಿಪಲ್ರ ಆಗಿದ್ರು. ಅವರು ನನ್ಗೆ ಬಹಳ ಸಾಕಷ್ಟು ಮೋಟಿವೇಶನ್ ಕೊಟ್ಟಂತಹ ವ್ಯಕ್ತಿ ಕೂಡ. ಅಂದ್ರೆ ಅವ್ರಿಗೆ ಬಹಳ ಕೆಲಸ ಮಾಡಿದ್ದೀನಿ. ಪ್ರತಿ ಎಲ್ಲ ವಿಷಯದಲ್ಲೂ ಅವ್ರಿಗೊಂದು ಜ್ಞಾನ ಇತ್ತು. ನಿರ್ದೇಶನದಲ್ಲಾಗಿರ್ಬೋದು, ಮ್ಯೂಸಿಕಲ್ ಆಗಿ ಇಸ್ ಎ ವೆರಿ ಗುಡ್ ಸಿಂಗರ್, ಅದ್ಭುತವಾದಂತ ಹಾಡುಗಾರರು. ಮ್ಯೂಸಿಕಲ್ ಆಗಿರ್ಬೋದು, ಡಿಸೈನ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಒಬ್ಬ ರಂಗಭೂಮಿ ಕಲಾವಿದ ಆಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ, ಅದನ್ನೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂತ ಅರಿವನ್ನ ಹೇಳ್ಕೊಟ್ಟಿದ್ದು ನನಗೆ ಜಗದೀಶ್ ಅವರು. ಯಾಕಂದ್ರೆ ಇವತ್ತು ನಮಗೆ ಒಬ್ಬ ರಂಗಭೂಮಿ ಕಲಾವಿದನಾಗಿ ಯಾವ್ದೋ ಒಂದು ಕೆಲಸವನ್ನ ಮಾತ್ರ ನನಗೆ ನಟನೆ ಅಷ್ಟೇ ಗೊತ್ತು ಅಂತ ಅಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನನ್ನ ನಿರ್ದೇಶನ ಅಷ್ಟೇ ಮಾಡ್ತೀನಿ ಅಂತ ಅಂದ್ರೆ ಆಗೋದಿಲ್ಲ. ಅಥವಾ ನಾ ಡಿಸೈನ್ ಅಷ್ಟೇ ಮಾಡ್ತೀನಿ ಅಂತಂದ್ರೂ ಆಗೋದಿಲ್ಲ. ಮ್ಯೂಸಿಕ್ ಅಷ್ಟೇ ಮಾಡ್ಕೊಂಡಿರ್ತೀನಿ. ನೋ, ಹಿಂಗಾಗಿ ರಂಗಭೂಮಿ ಎಲ್ಲ ಆಯಾಮಗಳನ್ನ ಗೊತ್ತಿರ್ಬೇಕು. ಹಂಗಂತ ಎಲ್ಲದ ಕೂಡ ಮಾಡ್ಕೊಂಡು ಓಡಾಡಿದ್ರು ಕೂಡ ತಪ್ಪು. ಅದೇ ಎಲ್ಲ ಆಯಾಮಗಳು ಪರಿಚಯ ಇರಬೇಕು. ಉದಾಹರಣೆ, ನಮ್ಗೆ ಯಾವ್ದೋ ಸಂದರ್ಭದಲ್ಲಿ ಏನಾಗೋದಿಲ್ಲ, ಯಾರೋ ಡಿಸೈನರ್ ಸಿಗೋದಿಲ್ಲ, ಅವ್ರಿಗೋಸ್ಕರ ಕಾಯ್ಕೊಂಡು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ಆ ಕೆಲಸವನ್ನ ನನ್ಗೆ ಗೊತ್ತಿರೋ ಕೆಲಸ ನನ್ಗೆ ಎಷ್ಟು ಮಟ್ಟಿಗೆ ಅದನ್ನ ನಾನು ಪರಿಪೂರ್ಣವಾಗಿ ಮಾಡ್ಕೊಳಕ್ ಸಾಧ್ಯ ಇದೆ. ಅದು ಅದು ಯೋಚಿಸ್ಲಿಕ್ಕಾಗಿಯೂ ಒಂದು ಸಾಮರ್ಥ್ಯ ಇರಬೇಕು. ಹಾಗಾಗಿ ಅವ್ರಿಗೆಲ್ಲ ಈ ತರ ಒಂದು ಪರಿಪೂರ್ಣತೆಯನ್ನ ನಮ್ಗೊಂದಿಷ್ಟು ಹೇಳ್ಕೊಟ್ಟಿದ್ದಂಥದ್ದು ನನ್ಗೆ ಸರ್. ಅನಂತರವಾಗಿ ನಾನು ಅದನ್ನು ಮುಗಿಸ್ಕೊ ಬಂದ ನಂತರವಾಗಿ ಚಿದಂಬರರಾವ್ ಜಂಬೆ ಸರ್ ಅವ್ರ ಜೊತೆಗೆ ಕೆಲಸ ಮಾಡಿದ. ಅವರು ಕರ್ನಾಟಕದ ಬಹುದೊಡ್ಡ ನಿರ್ದೇಶಕರು. ಅವರೊಟ್ಟಿಗೆ ನಾನು ಕೋಟಿಗನಹಳ್ಳಿ ರಾಮಯ್ಯ ಸರ್ ಅವರು ಅವರ ನಾಟಕ ಬರೆದಂತಹ ನಾಟಕ ಅಂಬೇಡ್ಕರ್ ಕೊಲಾಜ್ ನಾಟಕದಲ್ಲಿ ನಾನು ನಟನಾಗಿ ಮತ್ತೆ ಅಲ್ಲಿನ ತಂತ್ರಜ್ಞಾನ ಆಗಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ನನಗೆ ಜಂಬೆ ಸರ್ ಸಿಕ್ಕಿದ್ರು. ಮತ್ತೆ ಅದ್ಭುತವಾದ ಈ ನಾಡಿನ ಅದ್ಭುತ ಲೇಖಕರು ನಾಟಕಕಾರರು ಕೋಟಿಗನಹಳ್ಳಿ ರಾಮಯ್ಯ ಸರ್ ಅವರು ಅವರು ಕೂಡ ರಂಗಭೂಮಿಯ ಒಂದು ದೊಡ್ಡ ಒಂದು ಅಸ್ಮಿತೆ. ಅವರು ನಮ್ಗೆ ನಮ್ಗೆ ಹೆಚ್ಚು ಒಂದಿಷ್ಟು ನಾಲೆಡ್ಜ್ ಕೊಡ್ಲಿಕ್ಕೆ ನನ್ಗೆ ಒತ್ತು ಕೊಟ್ಟಿದ್ದು. ಚಿದಂಬರರಾವ್ ಜಂಬೆ ಸರ್ ಜೊತೆಗೆ ಎಲ್ಲರೂ ಕೂಡ ಬಹಳ ಆಸಕ್ತಿ ಅವ್ರಿಗೆ. ನಾವು ಸರ್ ಜೊತೆಗೆ ಕೆಲಸ ಮಾಡ್ಬೇಕು, ಸರ್ ಅವ್ರೊಟ್ಟಿಗೆ ನಾವು ನಾಟಕ ಮಾಡ್ಬೇಕು, ನಿರ್ದೇಶನ ಮಾಡ್ಬೇಕು ಅನ್ನುವಂಥದ್ದು ಬಹುಪಾಲು ರಂಗಭೂಮಿ ಕಲಾವಿದರ ಆಸೆ. ಸೊ ಆ ಅವಕಾಶ ನನ್ಗೂ ಕೂಡ ಸಿಕ್ತು.
1: ನನ್ಗೆ ರಂಗಭೂಮಿ ಮೂಲಕ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ತರಬಹುದು ಅಂತ ಹೇಳ್ತೀರಿ?
2: ರಂಗಭೂಮಿ ಒಂದು ಈ ಮಾಧ್ಯಮ ಇದ್ದಂಗೆ. ಇವತ್ತೆಲ್ಲ ನಾವು ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಅಂಗ ಮಾಧ್ಯಮ ಅಂತ ಹೇಳ್ತೀವೋ, ಸೊ ಹಾಗೆ ರಂಗಭೂಮಿ ಕೂಡ ಅದೊಂದು ಒಂದು ದೊಡ್ಡ ಮಾಧ್ಯಮ ಕೂಡ ಸಮಾಜದ ವಸ್ತು. ನಿಮ್ಗೆ ಗೊತ್ತಿರಬಹುದು, ಈ ನಾಟಕಗಳು ಶುರುವಾಗಿದ್ದೆ, ಈ ಬೀದಿ ನಾಟಕಗಳೆಲ್ಲ ಶುರುವಾಗಿದ್ದೆ ಕೆಲವಷ್ಟು ಸಮಸ್ಯೆಗಳನ್ನ ಧ್ವನಿ ಎತ್ತುವ ಮೂಲಕ. ಈಗಲೂ ಕೂಡ ಸಾಕ್ಷಣ ಇರುತ್ತೆ ಈ ಬೀದಿ ನಾಟಕ. ಇವತ್ತು ಹೆಚ್ಚು ದೊಡ್ಡ ಸ್ಟೇಜ್ಗಳಲ್ಲಿ ನಾಟಕ ಆಡ್ಲಿಕ್ಕಿಂತ ಮತ್ತೆ ಸಣ್ಣ ಪುಟ್ಟ ಒಂದು ಬೀದಿ ನಾಟಕಗಳು, ಉದಾಹರಣೆ ಮೊನ್ನೆ ಕೊರೋನಾದಲ್ಲಿ ಆಗಿರ್ಬೋದು, ಅಥವಾ ಶೌಚಾಲಯ ವಿಷಯವಾಗಿ ಆಗಿರ್ಬೋದು, ಆರೋಗ್ಯದ ವಿಷಯವಾಗಿ ಆಗಿರ್ಬೋದು, ಇಷ್ಟೆಲ್ಲ ಪರಿಸರ ವಿಷಯವಾಗಿ ಆಗಿರ್ಬೋದು, ಇಂಥ ಸಮಸ್ಯೆಗಳನ್ನೆಲ್ಲ ತೋರಿಸುವ ಎತ್ತಿ ತೋರಿಸುವ ಮಾಡ್ಲಿಕ್ಕೆ ಮಾಧ್ಯಮ ಇವತ್ತು ರಂಗಭೂಮಿ ಅನ್ನುವಂತಹ ಮಾಧ್ಯಮ ಇವತ್ತು ಒಂದು ದೊಡ್ಡ ಮಾಧ್ಯಮ ಅಂತಾನೆ ಹೇಳ್ತೀವಿ. ಆದ್ರೆ ಇವತ್ತು ನಾಟಕಗಳು ಹೆಚ್ಚು ಹೆಚ್ಚು ಮಾಡ್ತಾ ಮಾಡ್ತಾ ಸಮಸ್ಯೆಗಳನ್ನ ಇವತ್ತು ತೋರಿಸಕ್ಕೆ ಹೆಚ್ಚು ತೋರಿಸ್ತಾ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೆ ಇವತ್ತು ಅದು ಆಗ್ಬೇಕಿದೆ. ಇವತ್ತು ಮೀಡಿಯಾಗಳು ಹೇಗೆ ಇವತ್ತು ವಿಚಾರಗಳನ್ನ ತೋರಿಸ್ತಾ ಇದೆಯೋ ಹಾಗೆ ಇವತ್ತು ರಂಗಭೂಮಿ ಆದಂತ ಕಲಾವಿದರಾದಂತ ಪ್ರತಿಯೊಬ್ಬರೂ ಹಳ್ಳಿ ಸಮಸ್ಯೆಗಳನ್ನ ಅಥವಾ ನಗರದ ಸಮಸ್ಯೆಗಳನ್ನ ನಾಟಕದ ಮೂಲಕ ಅಥವಾ ಬೀದಿ ನಾಟಕದ ಮೂಲಕ ಅದನ್ನ ಧ್ವನಿ ಎತ್ತಕ್ಕೆ ಸಾಧ್ಯತೆ ಇದೆ. ಅದ ಆಗ್ಬೇಕಾಗಿರೋದು ರಂಗಭೂಮಿಯಿಂದ. ಹಾಗಾಗಿ ಸಾಮಾಜಿಕ ಕಳಕಳಿಯನ್ನ ತೋರ್ಸೋದಕ್ಕೆ ರಂಗಭೂಮಿ ಬಹಳ ಮುಖ್ಯ ಪಾತ್ರ ವಹಿಸಿದೆ ಅಂತ ನಾನು ಹೇಳ್ತೀನಿ.
1: ಓಕೆ, ಈಗ ನಾವು ನಿಮ್ಮ ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಒಂದು ಪ್ರಶ್ನೆ ಅಂದ್ರೆ, ನಿಮ್ಗೆ ಈಗ ನಿಮ್ಮಂತಹ ಯುವ ರಂಗಕರ್ಮಿಯೊಬ್ಬರಿಂದ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆಗೆ ಯಾವ ಸಂದೇಶ ನೀಡೋಕೆ ಬಯಸ್ತೀರಿ?
2: ಕೊನೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ.
1: ಸಮಯ ಓಡ್ತಾ ಇದೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ, ನಿಜವಾಗ್ಲೂ ಸಮಯನೂ ಹೋಗಿದ್ದು ಗೊತ್ತಾಗ್ಲಿಲ್ಲ ನಮ್ಗೆ. ಸೊ ಏನು ಸಂದೇಶ ಕೊಡೋಕೆ ನೀವು ಬಯಸ್ತೀರಿ?
2: ಇಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ರಂಗಭೂಮಿಗೆ ಬನ್ನಿ. ರಂಗಭೂಮಿ ಒಂದೊಳ್ಳೆ ಸಂಪತ್ತು, ಇದೊಂದು ಬದುಕು. ಇದು ನಾವು ಮಾಮೂಲಿ ನಾವೇನ್ ಬದುಕ್ತಾ ಇದೀವಲ್ಲ, ಆ ಬದುಕಿಗಿಂತ ಒಂದು ದೊಡ್ಡ ಬದುಕು ರಂಗಭೂಮಿಲಿದೆ. ನಿಮ್ಗೆಲ್ಲ ಸಿಗುವಂತ ಎಲ್ಲ ಅವಕಾಶಗಳು, ಬದುಕಿನಲ್ಲಿ ಸಿಗುವಂತ ಎಲ್ಲ ಅವಕಾಶಗಳು ಇಲ್ಲಿ ನಿಮ್ಗೆ ದೊರೆಯುತ್ತೆ. ಹಾಗಂತ ಸಾಕಷ್ಟು ಜನ ಇದನ್ನ ಪಡ್ಕೊಳ್ತಾ ಇದ್ದಾರೆ. ಇಂಥ ಅವಕಾಶವನ್ನ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ಇದೊಂದೊಳ್ಳೆ ಒಂದೊಳ್ಳೆಯ ಭೂಮಿ. ಇದು ಬರೀ ಭೂಮಿ ಅಲ್ಲ, ಇದು ಒಂದು ಸಂಪತ್ತು. ಇದು ಸಂಪತ್ ಪರಿವಾದಂತ ಒಂದು ಆಸ್ತಿ. ಇದು ಇದನ್ನ ಎಲ್ಲರೂ ಇದನ್ನ ಪಡ್ಕೊಳ್ಬೇಕಾದಂತದ್ದು ಎಲ್ಲ ಯುವಜನರ ಕರ್ತವ್ಯ. ಇವತ್ತು ಸಾಕಷ್ಟು ಯುವಜನರು ಇವತ್ತು ಸಿನಿಮಾ ಮಾಧ್ಯಮಗಳು ಈ ತರ ಹೋಗೋದ್ರಿಂದ ಅದ್ ಕೇವಲ ನಾನು ಆಕ್ಚುಲಿ ನಿಮ್ಗೆ ಇದನ್ನ ನಾನು ಹೇಳ್ಬೇಕು. ಇವತ್ತು ನಾಟಕ

0: ಮತ್ತು ಸಿನಿಮಾ ಇವತ್ತು ಹೆಚ್ಚು ಹೆಚ್ಚು ರಂಗಭೂಮಿ ಮುಗಿಸ್ಕೊಂಡಿದ ತಕ್ಷಣ ಮತ್ತೆ ಸಿನಿಮಾ ಹೋಗ್ತಿದ್ದಾರೆ. ಅದಕ್ಕಷ್ಟ ನಾವು ನಾಟಕ ರಂಗಭೂಮಿ ಮಾಡ್ಕೊಂಡ್ವಿ, ಒಂದ್ ವರ್ಷ ಓದ್ಕೊಂಡ್ವಿ, ನಾವು ಸಿನಿಮಾ ಹೋಗ್ತಿದ್ದೇವೆ. ಆದ್ರೆ ಇವತ್ತು ಸಿನಿಮಾ ಅದು ಒಂದು ಕ್ಷಣ ಅದು ಪಾತ್ರ ಪ್ರೇಕ್ಷಕನ ಎದುರಿನಲ್ಲಿ ನಡೆಯುವಂತದ್ದಲ್ಲ. ಆದ್ರೆ ನಾಟಕ ಇದೆಯಲ್ಲ, ನಾಟಕ ಒಂದು ಪ್ರೇಕ್ಷಕ ಮತ್ತು ಕಲಾವಿದನ ನಡುವೆ ಒಂದು ನೇರ ಸಂಪರ್ಕದಿಂದ ಆಗುವಂತದ್ದು ಒಂದು ರೂಪಕ. ಅದು ಕಲಾವಿದ ಒಂದು ತನ್ನ ಪಾತ್ರವನ್ನ ಒಂದೇ ಬಾರಿ ಒಂದು ಪ್ರೇಕ್ಷಕನ ಎದುರಿನಾಗೆ ಜೀವಂತವಾಗಿ ನಿರ್ವಹಿಸ್ತಾನೆ. ಅವನ ಪಾತ್ರ ಎದುರುಗಡೆ ನಿಂತ್ಕೊಂಡು, ಪ್ರೇಕ್ಷಕನ ಎದುರುಗಡೆ ನಿಂತ್ಕೊಂಡು. ಆದ್ರೆ ಸಿನಿಮಾಗಳಲ್ಲಿ ಹಂಗ ಸಾಧ್ಯವಲ್ಲ. ಅವರು ಏನೋ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಅವ್ ಮತ್ತೆ ರೀಟೇಕ್ ತಗೊಳ್ಬೇಕು, 20 ಸರಿ ಮಾಡಿದ್ರು ಮತ್ತೆ ತಗೊಳ್ಳಿ ಏನ್ಬೇಕು. ಅದಿಲ್ಲಿ ತಪ್ಪುಗಳಿಗೆ ಅವಕಾಶ ಇಲ್ಲ ಇಲ್ಲಿ ರಂಗಭೂಮಿಯಲ್ಲಿ.
1: ಏನ್ ತಪ್ಪು ಮಾಡಿದ್ರು ಅಲ್ಲೇ ಸರಿಪಡಿಸ್ಕೊಂಡು ಮುನ್ನಡಿಬೇಕು.
0: ಅಲ್ಲೇ ಇಮಿಡಿಯೇಟ್ ಆಗಿ ಆಗ್ಲೇ ಅವನು ನೋಡಿ, ಅವನೊಳಗಡೆ ಒಂದು ಸೃಜನಶೀಲತೆ ಬೆಳೀತಲ್ಲ. ಅವನ್ ಡೈಲಾಗ್ ಮಿಸ್ ಮಾಡ್ದ ಅಂತ ಅಂದ್ರು ಅವನಿಗೆ ತನ್ನದೇ ಆದಂತ ಒಂದು ಹೊಸ ಡೈಲಾಗ್ ನ ಸೃಷ್ಟಿ ಮಾಡಿ ಆ ಕ್ಷಣವನ್ನ ನಿಭಾಯಿಸ್ತಾನೆ.
1: ಕರೆಕ್ಟ್.
0: ಹಾಗಾಗಿ ಯಾಕೆ ಇಲ್ಲಿ ವಿಭಿನ್ನ ಮತ್ತೆ ಯಾಕೆ ಯುವ ಜನರು ಇವತ್ತು ಇದನ್ನ ಪಡ್ಕೊಳ್ಬೇಕು ಅಂದ್ರೆ ಈ ಕಾರಣಕ್ಕಾಗಿ ಒಂದು ಹೊಸ ಯೋಚನೆಯನ್ನ ಅವನು ಅಳವಡಿಸ್ಕೊಳ್ತಾನೆ. ಒಂದು ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾನೆ, ಒಂದು ಏಕಾಗ್ರತೆಯನ್ನ ಕಂಡುಕೊಳ್ತಾನೆ. ನೋಡಿ, ಅಲ್ಲಿ ಯಾರೇ ಜನ ಏನೇ ನಟಿಸಿದ್ರು, ಏನೇ ನಡೀತಾ ಇದ್ರು, ಏನೇ ಘಟಿಸಿದ್ರು, ಆದ್ರೆ ಇವನಿಲ್ಲಿ ಆ ಪಾತ್ರವಾಗಿ ಉಳ್ಕೊಳ್ಬೇಕು. ಅಂದ್ರೆ ಅದರಿಂದ ನೋಡಿ, ಅದರಿಂದ ಒಂದು ಏಕಾಗ್ರತೆಯನ್ನ ಅವನು ಸಿದ್ಧಿಸ್ಕೊಂಡ, ಒಂದು ಶಿಸ್ತನ್ನ ಸಿದ್ಧಿಸ್ಕೊಂಡ. ಸಿನಿಮಾ ಮಾಧ್ಯಮಗಳಲ್ಲಿ ಇವತ್ತು ಇದನ್ನೆಲ್ಲ ನಾವು ಪಡ್ಕೊಳ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದ್ರೆ ನಾನು ಸಿನಿಮಾ ಮಾಧ್ಯಮಕ್ಕೆ ನಾನು ಹೆಜ್ಜೆ ಇಟ್ಟಿಲ್ಲ, ಹಾಗಾಗಿ ಅಲ್ಲಿ ಇದ್ರು ಇರಬಹುದು ಗೊತ್ತಿಲ್ಲ. ಹಾಗಾಗಿ ಈ ಸಂದೇಶವನ್ನ ಖಂಡಿತವಾಗಿ ರಂಗಭೂಮಿಯಲ್ಲಿ ಒಂದೊಳ್ಳೆ ಅವಕಾಶ ಇದೆ. ರಂಗಭೂಮಿಲಿ ನಾವು ಕೆಲವಷ್ಟು ಜನ ಇಲ್ಲ, ರಂಗಭೂಮಿಲಿ ಬದುಕಕ್ಕಾಗಲ್ಲ, ಇರೋಕ್ಕಾಗಲ್ಲ ಅನ್ನುವಂಥದ್ದು ಇದೆ ಕೆಲವಷ್ಟು ಜನ. ಆದ್ರೆ ಖಂಡಿತವಾಗಿಯೂ ರಂಗಭೂಮಿಲಿ ಒಂದೊಳ್ಳೆ ಸಾಧನೆಯನ್ನ ಮಾಡಬಹುದು. ಇಲ್ಲೂ ಕೂಡ ನಮ್ಮನ್ನ ನಾವು ಕಂಡುಕೊಳ್ಳುವ, ನನ್ನನ್ನು ನಾನು ಉಳಿಸಿಕೊಳ್ಳುವ ಸಾಧನೆಯನ್ನು ಇಲ್ಲಿ ನಾವು ಖಂಡಿತವಾಗಿ ಮಾಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಇವತ್ತಿನ ಯುವ ಜನರಿಗೂ ಕೂಡ ನಾನು ಹೇಳುವಂತದ್ದು.
1: ಶಿವ ಅವರೇ, ಈಗ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಆಕಾಶವಾಣಿ ವಿವಿಧ ಭಾರತೀಯ ಜೊತೆ ನಿಮ್ಮ ರಂಗಭೂಮಿಯ ಕೆಲವು ಒಂದು ಆಸಕ್ತಿಕರ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನೀವು ಮಕ್ಕಳು ಹೇಗೆ ಬೆರೀತಾರೆ, ಮಕ್ಕಳ ವಿಕಸನದ ಬಗ್ಗೆನೂ ಸ್ವಲ್ಪ ನಮಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಆಕಾಶವಾಣಿಯ ಪರಿಮಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಕೇಳಿದ್ರಲ್ಲ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ನಾವು ಶಿವು ಶಿರಾದಡು ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ವಿ. ಬಹಳಷ್ಟು ವಿಚಾರಗಳು ರಂಗಭೂಮಿಯ ಬಗ್ಗೆ ತಿಳ್ಕೊಂಡ್ವಿ ನಾವು. ಬಹಳಷ್ಟು ಆಸಕ್ತಿಕರವಾಗಿತ್ತು ಅವರ ಜೊತೆಗಿನ ಮಾತುಕತೆ ಅಂತ ಹೇಳ್ತಾ, ಸಮಯ ಆಗ್ತಿದೆ 4:51:42. ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಇಷ್ಟು ಹೊತ್ತು ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಸಮಯ ಆಗಿದೆ 4:54:44. ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ ಬಂದಾಯಿತು. ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ ಆನಂದ ಭೈರವಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಶ್ರೀಯಲ್ಲಿ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಪ್ರಸಾರದಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಹಾಗೂ ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳಂ ಮುಖ್ಯಮಂತ್ರಿ ಸತೀಶನ್, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಕ್ಕು ಸೇರಿದಂತೆ ಹಲವಾರು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಯಲ್ಲಿ ಬೆಂಬಲ ನೀಡಲು ಕೇಂದ್ರ ಸಚಿವ ಸಂಪುಟ 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷ ರಬಿ ಲಾಮಿಚಾನೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಶ್ಚಿಮ ಬಂಗಾಳ ಸರ್ಕಾರ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿಗೆ ಒದಗಿಸಲಾಗಿದ್ದ ಝಡ್ ಭದ್ರತೆಯನ್ನು ವೈ ವರ್ಗಕ್ಕೆ ಇಳಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 10,000 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮಲೇಷ್ಯಾ ಜೋಡಿ ವಿರುದ್ಧ 6-1 ಅಂತರದಿಂದ ಸೋಲು ಅನುಭವಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಅನುದಿನ ಓಂಕಾರ ಝೇಂಕಾರ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಕೇಳುಗರೇ, ನಿಮ್ಮೆಲ್ಲರಿಗೂ ಸ್ವಾಗತ.

ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈಗ ಎಂದಿನಂತೆ ಕೇಳುತ್ತೀರಿ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು, ನಂತರ ಗಾನ ಭಜನ ಪ್ರಸಾರವಾಗುವುದು. 7:02 ಆಕಾಶ ಬುಟ್ಟಿ ಹಾಗೂ ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. 8:02 ಮಧುರಾಲಾಪ ಭಾವಗೀತೆಗಳನ್ನು ಕೇಳ್ತೀರಿ. 9:00 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಚಿತ್ರಗೀತೆ ಭಾವಗೀತೆ, ಕನ್ನಡ ರತ್ನ ಭಂಡಾರ ಇಂದಿನ ವಿಶೇಷ ಎಲ್ಲವನ್ನ ಕೇಳ್ತೀರಿ ಶುಭೋದಯ ಕರ್ನಾಟಕದಲ್ಲಿ. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡು. 11:30 ಕಲಾಭಾರತಿ. 12:05 ನಿಮ್ಮದೇ ಮಾತು, ನಿಮ್ಮದೇ ಕರೆ, ನಿಮ್ಮ ಹಾಡು, ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 1:20 ನಮ್ಮ ನಾಡು, ನಾಡು ನುಡಿ ಕುರಿತ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 4:00 ಮುಕ್ತ ಮಾತು ಪರಿಮಳ. 5:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ ಗಾನ ಭಜನ. ಆಕಾಶಬುಟ್ಟಿ ಕಗ್ಗದ ಸಿರಿ 7:00. ನಂತರ 8:02 ನಮ್ಮ ಆಯ್ಕೆ. 9:00 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಾಳೆ ಹಾಗೂ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 5:07. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ಮಂಡಳಿಯವರು ಹಾಡಿದ ಗೀತೆ ಕೇಳಿದಿರಿ. ಕಲಾವತಿ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಕುವೆಂಪು ಅವರ ರಚನೆ ಇದು. ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಬರ್ಲೇಕರ್.

ಚಕ್ರತೀರ್ಥ ಚಿತ್ರಕ್ಕೆಂದು ಯಲ್ಲರೀಶ್ವರಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ದರಬೇಂದ್ರೆ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಟಿಜಿಲಿಂಗಪ್ಪ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ರಂಗಭೂಮಿ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು.

ಕೆಎಸ್ ಸತ್ಯನಾರಾಯಣ ಅವರು ಬರೆದ ಗೀತೆ ಕೇಳಿದಿರಿ. ನಾಡಿನ ಭಾಗ್ಯ ಚಿತ್ರದಿಂದ ಗೀತೆಯನ್ನಾರಿಸಿದ್ದು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಂಗೀತ ನೀಡಿದವರು ಆರ್ ರತ್ನಾ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೇ afcat.edcil.co.in ಪರ್.

ಬಾಳಪಂಜರ ಚಿತ್ರಕ್ಕೆಂದು ಎಲ್ಲಾರೀಶ್ವರಿ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಸಮಯ 5:32.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕಣಗಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಕೇಳಿದಿರಿ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ ಇದು. ಗೀತೆಗೆ ರಾಗ ಸಂಯೋಜನೆ ಎಂ ರಂಗರಾವ್ ಅವರದು.

ಪಿ ಸುಶೀಲಾ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಅರಸುಕುಮಾರ್ ಅವರ ರಚನೆ ಕೇಳಿದಿರಿ. ಬೀಸಿದ ಬಲೆ ಚಿತ್ರಕ್ಕೆಂದು ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

0: जिनके पास कोई गारंटी नहीं है, सरकार खुद उनकी गारंटर बन रही है।
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.
2: ಈಗ ಕೇಳೋಣ ನ್ಯಾಯವಾಣಿ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯಲಿದೆ.
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ವಕೀಲರಾದ ಗಗನ ಅವರಿದ್ದಾರೆ. ನಮಸ್ಕಾರ ಮೇಡಮ್.
5: ನಮಸ್ಕಾರ ಸರ್.
4: ಈಗ ಸಾಮಾನ್ಯ ಈ ಸರ್ಕಾರಿ ನೌಕರರ ಮೇಲೆ ಕೆಲವು ಸಲ ಹಲ್ಲೆ ನಡೀತವೆ, ಅದಕ್ಕೆ ಏನು ಕಾನೂನು ಕ್ರಮ ಇದೆ ಅಂತ ಅನ್ನೋದು ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಆದರೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಬೇಕಾಗತ್ತೆ, ಈ ಬಗ್ಗೆ ಹೇಳಿ ಮೇಡಮ್.
5: ನಾವೇನ್ ತಿಳ್ಕೊಬೇಕಂದ್ರೆ ಇಲ್ಲಿ ಇದು ತುಂಬಾ ಗಂಭೀರವಾದ ವಿಷಯ ಮತ್ತೆ ಅಪರಾಧ ಆಗುತ್ತೆ. ಸೊ ಸರ್ಕಾರಿ ನೌಕರರು, ಪೊಲೀಸ್ ಆಗಿರ್ಬೋದು, ಟ್ರಾಫಿಕ್ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಗಳು, ಆದಾಯ ಇಲಾಖೆ ಅಧಿಕಾರಿಗಳು, ಇವರು ಸಾರ್ವಜನಿಕ ಸೇವೆ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಸೊ ಅವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವರ ಮೇಲೆ ದಾಳಿ ಮಾಡುವುದು ಕಾನೂನಿನ ಪ್ರಕಾರ ದೊಡ್ಡ ಅಪರಾಧ.
4: ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಕಾನೂನು ಹಾಕ್ಬಿಡ್ತಾರೆ.
5: ಹೌದು. ಸೊ ಈ ನೀವ್ ಹೇಳಿದ ವಿಷಯನ ಯಾವ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂದ್ರೆ ಅದು ಭಾರತೀಯ ನ್ಯಾಯ ಸಂಹಿತ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಸೊ ಹಳೆಯ ಐಪಿಸಿಯಲ್ಲಿದ್ದಂತೆ ಈಗಲೂ ಇದೇ ತತ್ವ ನಮ್ಮ ಈ ಹೊಸ ಕಾನೂನಿನಲ್ಲೂ ಅನ್ವಯಿಸುತ್ತೆ. ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡುವುದು, ತಡೆ ಹಿಡಿಯುವುದು ಅಥವಾ ಬೆದರಿಸುವುದು ಎಲ್ಲವೂ ಅಪರಾಧ.
4: ಈಗ ಹಲ್ಲೆ ಮಾಡ್ತಾರಲ್ಲ ಕೆಲಸ, ಇದ್ದ ಪೇಪರ್ಗಳನ್ನು ಕಸ್ಕೊಳ್ಳೋದಾಗ್ಲಿ ಅಥವಾ ಬಿಸಾಕೋದವ್ರ ಮುಂದೆ, ಒಂಥರ ಅನುಚಿತ ವರ್ತನೆ ಆಗುತ್ತೆ. ನಮ್ಮ ಕೆಲಸ ನೀವು ಯಾಕೆ ಮಾಡಿಲ್ಲ ಅಂತೇಳಿ ಇತ್ತೀಚೆಗೆ ಎಲ್ಲವನ್ನು ಕೂಡ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹರಿಬಿಡ್ತಾ ಇದ್ದಾರೆ. ಆದರೆ ಕೆಲವು ಸಲ ಅಪರಾಧಗಳನ್ನು ಇವರು ಮಾಡ್ತಿದ್ದಾರೆ, ನಮಗೆ ಸರಿಯಾದ ಸೇವೆ ನೀಡ್ತಾ ಇಲ್ಲ ಅಂತೇಳಿ ಒಂದು ವಿಷಯ ಗೊತ್ತಾಗಬಹುದು. ಆದರೆ ಅನಾವಶ್ಯಕವಾದಂತಹ ಹಲ್ಲೆ ಅದನ್ನು ಕೂಡ ಮಾಡ್ತಾರೆ, ಅದು ಸಾರ್ವಜನಿಕರ ಕೆಲಸ ಅಲ್ಲ ಅದು. ಯಾಕಂದ್ರೆ ನ್ಯಾಯಬದ್ಧವಾಗಿ ಅರ್ಜಿ ಮೂಲಕವಾಗಿ ಅದನ್ನ ಮುಂದುವರಿಸಬೇಕಾಗತ್ತೆ.
5: ಹೌದು ಸರ್. ಈಗ ನಾವು ಕಾನೂನಿನ ಪ್ರಕಾರ ಹೇಳ್ಬೇಕಂದ್ರೆ ಅಸಾಲ್ಟ್ ಅಂತ ಹೇಳ್ತೀವಿ, ಹಲ್ಲೆ ಮಾಡಿದ್ರು ಅಧಿಕಾರಿ ಮೇಲೆ ಅಂತ. ಸೊ ಕೈಗೆ ಕಾನೂನಿನ ನಮ್ ಕೈಗೆ ತಗೊಳ್ಳೋದು ಅಂತ ಹೇಳ್ತಾರೆ.
4: ಏನೇನು ಏನು ಮಾಡೋದು,
5: ಕೈಯಿಂದ ಹೊಡೆಯೋದಾಗಿರ್ಬೋದು, ತಳ್ಳೋದಾಗಿರ್ಬೋದು, ಬೆದರಿಸೋದಾಗಿರ್ಬೋದು, ಮತ್ತೆ ಕರ್ತವ್ಯ ಮಾಡಲು ಅಡ್ಡಿಪಡಿಸುವುದು, ಇವೆಲ್ಲವನ್ನು ನಾವು ಅಸಾಲ್ಟ್ ಮತ್ತೆ ಕ್ರಿಮಿನಲ್ ಫೋರ್ಸ್ ಉಪಯೋಗಿಸಿದ್ರು ಅಂತ ಹೇಳ್ತೀವಿ. ಇವುಗಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಎಲ್ಲದಕ್ಕೂ ನಾವು ಕಾಮನ್ ಆಗಿ ಯೋಚನೆ ಮಾಡ್ಬೇಕಾಗಿರೋದಂದ್ರೆ ಯಾವುದೇ ತರ ನಾವು ತಪ್ಪು ಮಾಡಿದಾಗ ಅದ ನ್ಯಾಯವಾಗಿ ಏನ್ ಹೇಳ್ಬೇಕಂದ್ರೆ ಜೈಲು ಶಿಕ್ಷೆ ಆಗುತ್ತೆ, ಅದು ದಂಡ ವಿಧಿಸ್ತಾರೆ. ಮತ್ತೆ ಕೆಲ ಸಂದರ್ಭಗಳಲ್ಲಿ ಎರಡನ್ನೂ ಕೂಡ ವಿಧಿಸಲಾಗುತ್ತದೆ. ಹೆಚ್ಚು ಗಂಭೀರ ಸಂದರ್ಭಗಳಲ್ಲಿ ಗಾಯ ಅಥವಾ ಹಾನಿ ಉಂಟಾಗಿದ್ದರೆ ಶಿಕ್ಷೆ ಇನ್ನಷ್ಟು ಕಠಿಣವಾಗುತ್ತದೆ.
4: ಟ್ರಾಫಿಕ್ ನಲ್ಲಿ ಸಾಮಾನ್ಯ ಜಗಳ ಕಿತ್ತಾಟ ನಡೀತಾ ಇರ್ತದೆ.
5: ಹೌದು. ಸೊ ಅಲ್ಲಿ ನಾವು ಏನು ಕೋಪದಲ್ಲಿ ಒಂದು ಕೈ ಮಾಡಿದ್ವಿ, ಅವಾಗ ಏನು ಅದು ಫೈನ್ ಇಶ್ಯೂ ಅಲ್ಲ, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ
4: ಅಲ್ವಾ? ಬರೀ ಫೈನ್ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಆಗುತ್ತೆ. ಅವರು ಫೈನ್ ಹಾಕಿದಾಗ ನೀವು ಸುಮ್ಮನೆ ಇರಬೇಕಾಗತ್ತೆ.
5: ಹೌದು.
4: ಯಾಕಂದ್ರೆ ಕಾನೂನುಬದ್ಧವಾಗಿ ಏನ್ ನಡೀತಿರ್ತದೆ ಎಲ್ಲವೂ ಕೂಡ ಅಲ್ಲಿ ದಾಖಲಾಗುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಅನೇಕ ಸರ್ಕಲ್ಗಳಲ್ಲಿ ಸಿಸಿ ಕ್ಯಾಮ್ರಾ ಇರುತ್ತೆ, ಯಾವುದೇ ಅಪರಾಧಗಳು ಏನ್ ನಡೀತು, ಯಾರು ತಪ್ಪು ಒಪ್ಪು ಅಂತ ಅನ್ನೋದು. ಅದು ನಂತರ ಹಂತಗಳಲ್ಲಿ ಬೇಕಾದ್ರೆ ನೀವು ವಾದ ವಿವಾದ ಮಾಡಬಹುದು, ಅದು ಬೇರೆ ವಿಷಯ. ಆದ್ರೆ ತಪ್ಪಾದಾಗ ಫೈನ್ ಅಂತೂ ಇದ್ದೇ ಇರುತ್ತೆ, ಅದನ್ನ ನೋಡಿ ಅನಿವಾರ್ಯವಾಗಿ ಕಾನೂನು ಪ್ರಕಾರ ಆ ಫೈನ್ ಅನ್ನ ನಾವು ಕಟ್ಟಲೇಬೇಕಾಗತ್ತೆ.
5: ಹೌದು ಸರ್.
4: ಈಗ ಮೇಡಮ್, ಏನಾದರೂ ತಪ್ಪು ಆಗಿರ್ತದೆ, ಅಲ್ಲಿ ಕೆಲಸಗಳು ಆಗ್ತಿರಲ್ಲ, ಸೇವೆಯಲ್ಲಿ ವ್ಯತ್ಯಯ ಆಗ್ತಿರ್ತದೆ, ಅಂತ ಸಂದರ್ಭದಲ್ಲಿ ಆ ಅಧಿಕಾರಿ ಹತ್ರ ಹೋಗಿ ವಾದ ವಿವಾದಗಳು, ಹಲ್ಲೆ ಇತ್ಯಾದಿ ಮಾಡೋ ಬದಲು ಏನು ಮಾಡಿದ್ರೆ ಅವ್ರ ಸಮಸ್ಯೆ ಸಾಲ್ವ್ ಆಗುತ್ತೆ?
5: ಸರ್, ಇಲ್ಲೊಂದು ನಾವು ಮುಖ್ಯ ತತ್ವನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಪಬ್ಲಿಕ್ ಸರ್ವೆಂಟ್ ಮಸ್ಟ್ ಬಿ ಅಲೌಡ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟಿ ಫ್ರೀಲಿ. ಸೊ ಯಾವುದೇ ಸರ್ಕಾರಿ ನೌಕರರು ಯಾವುದೇ ಭಯವಿಲ್ಲದೆ ತಮ್ಮ ಕೆಲಸನ ನಿಭಾಯಿಸಕ್ ನಾವು ಬಿಡಬೇಕು. ಕಾನೂನು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಅವ್ರನ್ನ ನಾವು ಬಿಟ್ಟಿಲ್ಲ ಅಂದಾಗ. ಸೊ ನಮ್ಮ ಹಕ್ಕು ಏನು ಅಂತ ನಾವು ಹೇಳಕ್ ಬಂದಾಗ ಏನಿರುತ್ತೆ ಅಂದ್ರೆ, ಎಲ್ಲಾ ಜನರಿಗೂ ಒಂದ್ ಡೌಟ್ ಬರುತ್ತೆ, ಅಧಿಕಾರಿ ತಪ್ಪು ಮಾಡಿದರೆ ಏನ್ ಮಾಡಬೇಕು? ಬಹಳ ಮುಖ್ಯ ಪ್ರಶ್ನೆ ಇದು. ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಬಹುದು, ದೂರು ನೀಡಬಹುದು ಅವ್ರ ಮೇಲೆ, ಮೇಲಧಿಕಾರಿಗಳಿಗೆ

0: ಹೋಗಿ ಅವ್ರ ಬಗ್ಗೆ ಹೇಳಬಹುದು. ಅಷ್ಟೇ ಅಲ್ಲದೆ ನ್ಯಾಯಾಲಯವನ್ನು ಕೂಡ ಸಂಪರ್ಕಿಸಬಹುದು. ಆದರೆ ದಾಳಿ ಮಾಡುವುದು, ಬೆದರಿಕೆ ಹಾಕುವುದು, ಇದು ಕಾನೂನು ಬಾಹಿರ.
1: ಈ ರೀತಿ ಕಾನೂನನ್ನ ರಕ್ಷಣೆ ಮಾಡುವವರು ಕೂಡ ಅಕಸ್ಮಾತ್ ಕಾನೂನು ಪಾಲಿಸಲಿಲ್ಲ ಅಂದ್ರೆ ಅವರಿಗೂ ಕೂಡ ಶಿಕ್ಷೆ ಇದೆ ಅಂತ ಅಂಶ ತಿಳ್ಕೊಳ್ಬೇಕಾಗಿದೆ. ಈ ವಿಷಯವಾಗಿ ತಾವು ಉತ್ತಮ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:45. ಈಗ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. ಕೇಳೋಣ ಹಳೆಯ ಚಿತ್ರಗೀತೆಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಸೊಸೆ ತಂದ ಸೌಭಾಗ್ಯ ಚಿತ್ರದ ಹಾಡು ಕೇಳಿದಿರಿ. ಜೆಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು.

ಮಣ್ಣಿನ ಮಗ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿತ್ತು ಗೀತೆ. ಗೀತಾಪ್ರಿಯ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್.

0: ಸಿವಿ ಶಿವಶಂಕರ್ ಅವರು ಬರೆದ ಗೀತೆ ಕೇಳಿದಿರಿ. ನಮ್ಮ ಊರು ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಆರ್ ರತ್ನ ಅವರ ಸಂಗೀತ ನಿರ್ದೇಶನವಿತ್ತು. ಹಾಡಿದವರು ಪಿವಿ ಶ್ರೀನಿವಾಸ್ ಹಾಗೂ ಸಂಗಡಿಗರು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಮತ್ತು ಶರಣಪ್ರಕಾಶ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಪ್ರಸ್ತಾಪಿತ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವು ಶೇಕಡ 99% ಪೂರ್ಣಗೊಂಡಿದೆ ಎಂದು ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಹೇಳಿದ್ದಾರೆ. ಎರಡೂ ದೇಶಗಳು ಬಹುನಿರೀಕ್ಷಿತ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಹಂತಕ್ಕೆ ಸಮೀಪದಲ್ಲಿವೆ ಎಂದು ಅವರು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ವಿಕಸಿತ ಭಾರತ ಉಪಕ್ರಮದಡಿಯಲ್ಲಿ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ದೃಷ್ಟಿಕೋನಕ್ಕೆ ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಜನತೆಗೆ ಕರೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 304 ಅಂಕಗಳಷ್ಟು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 74,346 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 74 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,406 ಅಂಕಗಳು ದಾಖಲಾಗಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಚಿನ್ನದಂತಹ ಚೇತೋಹಾರಿ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ. ಕೆಲವು ಗೀತೆಗಳಲ್ಲಿ ಹಳ್ಳಿಯ ಸೊಗಡಿತ್ತು, ಮತ್ತು ಕೆಲವು ಗೀತೆಗಳಲ್ಲಿ ವೃಂದಗಾನದ ಛಾಯೆ ಇತ್ತು. ಎಲ್ಲ ಗೀತೆಗಳು ಇವತ್ತು ನಮಗೆ ತುಂಬಾ ಇಷ್ಟ ಆಯಿತು ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ, ನಾನು ತಪ್ಪದೇ ಕೇಳ್ತೀನಿ, ನಾನು ಪ್ರಯಾಣ ಮಾಡ್ತಾ ಇದ್ರು, ಬೈಕ್ನಲ್ಲಿದ್ದರು, ಎಲ್ಲೇ ಇದ್ರು ವಿವಿಧ ಭಾರತಿ ಕೇಳ್ತಾ ಇರ್ತೀನಿ ಅಂತಾರೆ ನಮ್ಮ ಉಮೇಶ್ ಅವರು. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ಹನುಮಂತಪ್ಪ ಹುಲಗಮ್ಮನವರ್, ಕೌಸಲ್ಯ

ಶಂಕರಿ, ಹಳೆ ಹಾಡುಗಳನ್ನು ಕೇಳ್ತಾ ಇದ್ರೆ ನಿಜವಾಗಿ ಬಂಗಾರ ಅನ್ಸುತ್ತೆ ಅಂತಾರೆ ನಮ್ಮ ಶ್ರೋತೃ ಪೀಣ್ಯದ ವರಲಕ್ಷ್ಮಿ ಅವರು. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮೊದಲ ಎರಡು ಗೀತೆಗಳಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಾರೆ. ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್, ಎಲ್ಲ ಗೀತೆಗಳು ಇಷ್ಟ ಆಯಿತು ಅಂತಾರೆ. 921 ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಒಂದು ರೀತಿ ವಿಶಿಷ್ಟವಾದ ಗೀತೆಗಳು ಇವತ್ತು ಪ್ರಸಾರ ಆಯಿತು ಅನಿಸುತ್ತೆ ಅಂತಾರೆ. ವಸಂತ ಗಿರಿನಗರದಿಂದ, ಶಾಂತಾಚಾರ ಬಡಿಗೇರ್ ಕೊಕ್ಕನೂರು, ಸರ್ವೇಶ ಮಠ ಕಲಬುರಗಿಯಿಂದ, ಹಳ್ಳಿ ಸೊಗಡಿನ ಹಾಡುಗಳನ್ನು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ನಾಗರತ್ನ ರಾಜಾಜಿನಗರದಿಂದ, ಸಮೀಕ್ಷೆಗಾಗಿ ಕಾಯ್ತಾ ಇದ್ದೀವಿ ಅಂತಾರೆ ಕೌಸಲ್ಯ ಅವರು. ಹಾಗೆ ಕವಿತಾ ಶ್ರೀನಿವಾಸ್ ಅವರು, ಚಿನ್ನದಂತಹ ಗೀತೆಗಳು ಅಂತಾರೆ 6, 7, 9. ಧರ್ಮಣ್ಣ ಧನ್ಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಇಳಿ ಹೊತ್ತಿನಲ್ಲಿ ಈ ಗೀತೆಗಳನ್ನು ಕೇಳೋದೇ ಒಂದು ಸೊಗಸು ಅಂತ. ಆತ್ಮೀಯರೇ, ನಿಮ್ಮ ಸಂದೇಶಗಳು ತಲುಪಿದೆ, ಎಲ್ಲ ಸಂದೇಶಗಳನ್ನು ನಾವು ಓದಿದ್ದೇವೆ. ಈಗ ನಾವು ಸಾಗೋಣ ಸೇಫ್ ಡ್ರೈವ್ ಗಾನ ಭಜನ. ಇವತ್ತಿನ ಗಾನ ಭಜನದ ಸಮೀಕ್ಷೆ ಏನು ಏನು ಏನು ಮಾಡೋಣ? ಕೇಳಿ ಈ ಹಾಡು, ಆಮೇಲೆ ಸಮೀಕ್ಷೆ ಮಾಡೋಣ.

ಸೇಫ್ ಡ್ರೈವ್ ಗಾನ ಭಜನ ಕೇಳ್ತಾ ಇದ್ದೀರಿ. ಕೇಡಿ ಚಿತ್ರದ ಗೀತೆ ಕೇಳಿದಿರಿ. ಕೈಲಾಶ್ ಖೇರ್ ಅವರು ಹಾಡಿದ ಗೀತೆ ಇದು. ಅವರೊಂದಿಗೆ ಪ್ರೇಮ್ ಮತ್ತು ಸಂಗಡಿಗರು. ವಿ ಎಸ್ ಮಂಜುನಾಥ್ ಅವರು ಬರೆದ ಗೀತೆಗೆ ರಾಗ

ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯ. ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ ಏನು ಅಂತ ಕೇಳ್ತಾ ಇದ್ದೀರಲ್ಲ, ಅದ್ಮೀರೆ ಯಾವುದಾದ್ರೂ ಕೆಲಸ ಆಗಬೇಕು ಅಂದ್ರೆ ವಶೀಲಿ ಬಾಜಿ ಇರಬೇಕು, ತುಂಬಾ ತುಂಬಾ ದುಡ್ಡು ಕೊಡಬೇಕು, ಇನ್ಫ್ಲೂಯೆನ್ಸ್ ಇರಬೇಕು, ತುಂಬಾ ಬೆಣ್ಣೆ ಹಚ್ಚಬೇಕು, ಬಕೆಟ್ ಹಿಡಿಯಬೇಕು, ಟ್ಯಾಂಕ್ ಆಗಬೇಕು, ಹೊಗಳು ಭಟರಾಗಬೇಕು ಅಂತೆಲ್ಲ ಹೇಳೋದನ್ನ ಕೇಳ್ತಾ ಇರ್ತೀವಿ. ಸಣ್ಣ ಆಫೀಸ್ನಿಂದ ಹಿಡಿದು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ವರೆಗೂ ಈ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಈ ಬೆಣ್ಣೆ ಹಚ್ಚೋದು, ಟ್ಯಾಂಕ್ ಆಗೋದು ಅಥವಾ ತೊಟ್ಟಿ, ಹೀಗೆಲ್ಲ ಅನೇಕ ಮಾತುಗಳಲ್ಲಿ ಇದನ್ನು ಕರೆಯೋದು ಉಂಟು. ಹಾಗೇನಿಲ್ಲ, ಕೈಲಾಗದವರು ಹಾಗಂತಾರೆ, ಒಳ್ಳೆ ಸಂಬಂಧಗಳಿಗೆ ಬೆಣ್ಣೆ ಅಂತ ನಾವು ಅನ್ನಬಾರದು ಅಂತ ಕೂಡ ಹೇಳೋ ಮಂದಿ ಇದ್ದಾರೆ. ಹೌದಾ, ತಮಗೆ ಏನೋ ಸಿಗಲಿಲ್ಲ ಅಂದ್ಬಿಟ್ಟು ಇದನ್ನು ಬೆಣ್ಣೆ ಹಚ್ಚೋದು, ಅವರು ಏನೋ ಮಾಡಿ ಗಳಿಸ್ಕೊಂಡ್ರು, ಅವರು ದುಡ್ಡು ಕೊಟ್ಟು ತಗೊಂಡ್ರು ಅಂತ ಹೇಳ್ತಾರೆ. ಈ ಬೆಣ್ಣೆ ಹಚ್ಚೋದು ಅನ್ನೋದೇನು ಇಲ್ಲ, ಹೊಗಳಿದ್ರೆ ಕೆಲಸ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳುವ ಮಂದಿಯನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಈಗ ಇವತ್ತಿನ ಸಮೀಕ್ಷೆಯ ವಿಷಯ ಬೆಣ್ಣೆ ಹಚ್ಚೋದು. ಓಕೆ, ಬೆಣ್ಣೆ ಹಚ್ಚೋದು ಅನ್ನೋದು ಇದೆಯಾ? ಬೆಣ್ಣೆ ಹಚ್ಚಿದ್ರೇನೆ ಕೆಲಸ ಆಗೋದು ಅನ್ನೋದು ನಿಜಾನ? ಯಾವುದೇ ಕೆಲಸ, ಕಾರ್ಯ, ಪ್ರಶಸ್ತಿ, ಅಧಿಕಾರ, ಹೆಸರು, ಯಶಸ್ಸು ಇದಕ್ಕೆಲ್ಲ ಬೆಣ್ಣೆ ಹಚ್ಚೋದೇ ಕಾರಣನ? ಹೌದು ಅಂತೀರಾ, ಇಲ್ಲ ಅಂತೀರಾ? ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9489091029 ಈ ಸಂಖ್ಯೆಗೆ ಹೌದು ಅಥವಾ ಇಲ್ಲ ಅಂತ ನೀವು ಹೇಳಬಹುದು. ನಿಮ್ಮ ಮನದ ಮಾತನ್ನು ಒಂದೇ ಒಂದು ಸಾಲಲ್ಲಿ ಬರೆದು ಹೇಳಿ. 7:50 ನಾವು ಯಾರೆಲ್ಲ ಏನು ಹೇಳಿದರೆ, ಯಾರ ಮಾತು ಏನು, ಎಷ್ಟು ಜನ ಹೌದು ಅಂದರು, ಎಷ್ಟು ಜನ ಇಲ್ಲ ಅಂದರು ನೋಡೋಣ. ಬೆಣ್ಣೆ ಹಚ್ಚೋದು ಅನ್ನೋದು ಇದೆಯಾ? ಅದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ, ಬಿ ಕೆ ಸುಮತಿ.

ಕಳ್ ಚಿತ್ರಕ್ಕೆಂದು ರಜಿತಾ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ರಜಿತ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

ಹಯಗ್ರೀವ ಚಿತ್ರಕ್ಕೆಂದು ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜೂಡಾ ಸ್ಯಾಂಡಿ. ಯಾವುದಾದರೂ ಕೆಲಸ ಆಗಬೇಕು ಅಂದರೆ ವಶೀಲಿ ಬಾಜಿ ಇರಬೇಕು, ಇನ್ಫ್ಲೂಯೆನ್ಸ್ ಇರಬೇಕು, ಅಥವಾ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೋಬೇಕು, ಅಥವಾ ಏನೂ ಇಲ್ಲ ಅಂದರೆ ತುಂಬ ತುಂಬ ತುಂಬ ಹೊಗಳಬೇಕು, ಹೊಗಳು ಭಟರಾಗಬೇಕು, ಬೆಣ್ಣೆ ಹಚ್ಚಬೇಕು, ಟ್ಯಾಂಕ್ ಆಗಬೇಕು, ಹೀಗೆಲ್ಲ ಏನೇನೋ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಬೆಣ್ಣೆ ಹಚ್ಚೋದು ಅಂತ ಏನಾದರೂ ಇದೆಯಾ? ಹಾಗಂದರೆ ಏನು ಅಂತ ಕೆಲವರು ಕೇಳಬಹುದು. ಅಯ್ಯೋ ಬೆಣ್ಣೆ ಹಚ್ಚೋದು ಗೊತ್ತಿಲ್ವಾ ಅಂತ ಇನ್ನೂ ಕೆಲವರು ಅನ್ಬಹುದು. ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳಿಗೆ ಈ ಬೆಣ್ಣೆ ಹಚ್ಚೋದು ನಾವು ಅಂಟಿಸೋದು ಸರಿಯಲ್ಲ. ಎಲ್ಲೋ ನಂಬಿಕೆಗಳು ಇರುತ್ತವೆ, ಸ್ನೇಹ ಇರುತ್ತೆ, ಯಾವುದೋ ಒಂದು ವಿಚಾರವಾಗಿ ಯಾರನ್ನೋ ಯಾರೋ ಹತ್ತಿರಕ್ಕೆ ಕರೆದ್ರು ಅಥವಾ ಏನೋ ಕೆಲಸವನ್ನು ವಹಿಸಿಕೊಟ್ರು ಅಂದ ಕೂಡಲೇ ಅದಕ್ಕೆ ಬೆಣ್ಣೆ ಹಚ್ಚುವ ಲೇಪವನ್ನು ನಾವು ಮಾಡಬಾರದು ಅಂತ ಒಂದು ಗುಂಪು ಹೇಳಿದ್ರೆ, ಇನ್ನು ಕೆಲವರು ಹೇಳೋದು ಇಲ್ಲ ಇಲ್ಲ ಹಾಗೆಲ್ಲ ಇಲ್ಲ, ಏನೇ ಆಗಬೇಕಾದರೂ ಯಾವುದೇ ಪ್ರಶಸ್ತಿ ಇರಬಹುದು, ಅಧಿಕಾರ ಇರಬಹುದು, ಹೆಸರು ಯಶಸ್ಸು ಇದಕ್ಕೆಲ್ಲ ಈ ಬೆಣ್ಣೆ ಹಚ್ಚುವಿಕೆಯೇ ಕಾರಣ, ಹೊಗಳುವಿಕೆಯೇ ಕಾರಣ, ದೇವರು ಕೂಡ ಹೊಗಳಿಕೆನ ಬಯಸ್ತಾನಂತೆ ಕಣ್ರಿ ಅಂತ ಹೇಳೋದನ್ನು ಕೂಡ ಕೇಳ್ತೀವಿ. ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ ಇಷ್ಟೇ. ಹೌದಾ, ಇದು ನಿಜಾನಾ? ಬೆಣ್ಣೆ ಹಚ್ಚೋದು ಅಂತ ಏನಾದರೂ ಇದೆಯಾ? ನೀವು ಯಾವಾಗಲಾದ್ರೂ ಬೆಣ್ಣೆ ಹಚ್ಚಿದ್ದೀರಾ? ಹಾಂ, ಈ ಬೆಣ್ಣೆ ಹಚ್ಚೋದು ಅಂದರೆ ಏನಪ್ಪ, ಬೆಣ್ಣೆ ಹಚ್ಚೋದು ಇದೆಯಾ ಇಲ್ಲವಾ? ಎಲ್ಲದಕ್ಕೂ ಯಾವುದೇ ಯಶಸ್ಸಿಗೆ ಕಾರಣ ಬೆಣ್ಣೆ ಹಚ್ಚೋದಾ? ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದೇನೇ, ಇಲ್ಲವಾದರೆ ಇಲ್ಲವೇನೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದೇ ಒಂದು ಸಾಲಿನಲ್ಲಿ ತಿಳಿಸಿ. ನಮ್ಮ ಸಂಖ್ಯೆ 9483091029, 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿ. ವಾಟ್ಸಪ್ ಮೂಲಕ ನಿಮ್ಮ ಎಲ್ಲ ಸಂದೇಶಗಳನ್ನು ಲೆಕ್ಕ ಹಾಕಿ ಕೂಡಿ ಕಳೆದು 7:50 ನೋಡೋಣ ಎಷ್ಟು ಜನ ಏನಂದರು. ಓಕೆ, ಅಲ್ಲಿವರೆಗೆ ಕೇಳ್ತಾ ಇರಿ ಗಾನ ಭಜನ. ಸೇಫ್ ಡ್ರೈವ್, ನಿಮ್ಮ ಹಾಡುಗಳು.

45 ಚಿತ್ರದ ಗೀತೆ ಕೇಳಿದಿರಿ. ಎಂಸಿ ಬಿಜು ಹಾಗೂ ನಿಶಾನ್ ರಾಜ್ ಅವರು ಬರೆದು ಹಾಡಿದ ಗೀತೆ ಇದು. ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

ಗಣಚಿತ್ರದ ಗೀತೆ ಕೇಳಿದಿರಿ. ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಅನೂಪ್ ಸೇಳಿನ್ ಅವರ ಸಂಗೀತ. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನದ ಜನ, ಸೇಫ್ ಡ್ರೈವ್ ವಿಭಾಗ ಸಮೀಕ್ಷೆ. ಏನೇ ಕೆಲಸ ಆಗಬೇಕಾದರೂ ಈ ಬೆಣ್ಣೆ ಹಚ್ಚಬೇಕು ಅನ್ನೋಂಥ ಒಂದು ಮಾತನ್ನು ನಾವು ಕೇಳ್ತೀವಲ್ಲ. ಈ ಬೆಣ್ಣೆ ಹಚ್ಚೋದು ಅನ್ನೋದೇನಾದರೂ ಇದೆಯಾ? ಬೆಣ್ಣೆ ಹಚ್ಚೋದು ಅಂದರೆ ಏನು ಅಂತ ಕೆಲವರು ಕೇಳಬಹುದು. ಆದರೆ ಅಯ್ಯೋ, ಬೆಣ್ಣೆ ಹಚ್ಚೋದು ಗೊತ್ತಿಲ್ವಾ? ಸ್ವಲ್ಪ ಹಾಗೆ ಹೊಗಳೋದು ಅಥವಾ ಇನ್ನೇನಾದರೂ ಕಾಣಿಕೆ ಗಿಣಿಕೆ ಅರ್ಪಣೆ ಮಾಡೋದು ಅಥವಾ ಹೀಗೆ ಬೇರೆ ಬೇರೆ ಬೇರೆ ಬೇರೆ ವಿಚಾರಗಳನ್ನು ತಿಳಿದವರು ಬೇರೆ ಬೇರೆಯವರ ಬಗ್ಗೆ ಮಾತಾಡೋದನ್ನು ಕೇಳ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ಆಫೀಸುಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸಂಘಟನೆಗಳಲ್ಲಿ ಅಥವಾ ಬೇರೆ ಬೇರೆ ಗುಂಪುಗಳಲ್ಲಿ ಏನಾದರೂ ಕೆಲಸ ಆಗಬೇಕು ಅಥವಾ ಹೆಸರು ಬರಬೇಕು, ಯಾವುದೋ ಒಂದು ಯಶಸ್ಸು ನಮಗೆ ಸಿಗಬೇಕು ಅಂದಾಗ ಈ ಬೆಣ್ಣೆ ಹಚ್ಚುವಿಕೆ ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಅದಿಲ್ಲದೆ ಏನೂ ಆಗೋದೇ ಇಲ್ಲ ಅಂತ ಕೆಲವರು ಹೇಳಿದ್ರೆ ಇದೆಲ್ಲ ಸುಳ್ಳು, ಹಾಗೆಲ್ಲ ಏನೂ ಇಲ್ಲ, ಯಾವುದೋ ಒಂದು ನಂಬಿಕೆ ಪ್ರೀತಿಯಲ್ಲಿ ಕೆಲಸ ನಡೆದಿರುತ್ತೆ, ಅದಕ್ಕೆ ಈ ಲೇಪ ಹಚ್ಚೋದು ತರವಲ್ಲ ಅನ್ನೋದು ಇನ್ನೂ ಒಂದಷ್ಟು ಜನರ ಮಾತು. ಹೌದಾ? ಬೆಣ್ಣೆ ಹಚ್ಚೋದು ಈ ಹೊಗಳಿಸಿಕೊಂಡ್ರೇನೆ ಹೊಗಳಿದ್ರೇನೆ ಕೆಲಸ ಆಗುತ್ತೆ ಅನ್ನೋದು ಹೌದಾ? ನಿಜಾನ? ನೀವು ಒಪ್ತೀರಾ? ನೀವು ಯಾವಾಗಲಾದರೂ ಹಾಗೆ ಬೆಣ್ಣೆ ಹಚ್ಚಿ ಕೆಲಸ ಮಾಡಿಸ್ಕೊಂಡಿದ್ದೀರಾ? ಹೀಗೆ ಒಂದಷ್ಟು ಸಮೀಕ್ಷೆ ಇವತ್ತಿನ ನಮ್ಮ ವಿಭಾಗ ಗಾನಭಜನ ಸಮೀಕ್ಷೆಯಲ್ಲಿ. 7:50 ನೋಡೋಣ, ಯಾಕೆಂದರೆ ಮಧ್ಯಾಹ್ನ ನಾವು ವಾರ್ತಾ ಪ್ರಸಾರ ಕೇಳಬೇಕು. 6:40 ಪ್ರದೇಶ ಸಮಾಚಾರ ಇದೆ, ಆಮೇಲೆ ಕನ್ನಡ ರತ್ನಭಂಡಾರ ಮರುಪ್ರಸಾರವನ್ನು ಕೇಳಬೇಕು. ಆಕಾಶ ಬುಟ್ಟಿ ಕಗ್ಗದ ಸಿರಿ ಪ್ರಸಾರವಾಗುತ್ತೆ. ಈ ಎಲ್ಲ ಮುಗಿದ ಮೇಲೆ 7:50 ಯಾರೆಲ್ಲ ಏನು ಹೇಳಿದ್ರು, ಎಷ್ಟು ಮಂದಿ ಹ್ಞೂ ಅಂದರು, ಎಷ್ಟು ಮಂದಿ ಇಲ್ಲ ಅಂದರು, ಯಾರಾದರೂ ಬೆಣ್ಣೆ ಹಚ್ಚಿದ್ರಾ, ಬೆಣ್ಣೆ ಹಚ್ಚೋದು ಇದೆಯಾ, ಬೆಣ್ಣೆ ಅಂದರೆ ಏನು, ನೋಡೋಣ ಕೇಳೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ವೇಳೆ 6:33.

ಸುತ್ತಲ ಮಹಾತಲ ಮಹಾತಲ ಮಹಾತಾಳಗಳನ್ನು

0: ಫೈರ್ ಫ್ಲೈ ಚಿತ್ರಕ್ಕೆಂದು ದೀಪಕ್ ಅವರು ಹಾಡಿದ ಗೀತೆ ಕೇಳಿದಿರಿ. ಸಮಯ 6:40. ಈಗ ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2,000 ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985 ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989 ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989 ಇಲ್ಲಿಯವರೆಗೆ ಸತತವಾಗಿ 8 ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವು ಇವರಿಗಿದೆ. 2020 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019 ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು 7 ಅಕ್ಟೋಬರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಆಗಸ್ಟ್ ಪ್ರಕಟಿಸಲಾಗುತ್ತಿದ್ದು 5 ಆಗಸ್ಟ್ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ, ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನಾ.

0: ಶರ್ಮಾ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅನಿರುದ್ಧ್ ರವಿಚಂದರ್. ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ, ಬೆಣ್ಣೆ ಹಚ್ಚೋದು ಅಂತಾರಲ್ಲ ಅದು ಇದೆಯಾ? ಬೆಣ್ಣೆ ಹಚ್ಚಿದ್ರೇನೆ ಕೆಲಸ ಆಗೋದು ಅಂತಾರಲ್ಲ ಅದು ಹೌದಾ? ಬೆಣ್ಣೆ ಹಚ್ಚೋದು ಅಂದ್ರೆ ಏನು? ಬೆಣ್ಣೆ ಹಚ್ಚಿದೀರಾ, ಹಚ್ಚಿಸ್ಕೊಳ್ತೀರಾ? ಹೀಗೆ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ದೀವಿ ಇವತ್ತಿನ ವಿಭಾಕ ಗಾನ ಭಜನ ಸಮೀಕ್ಷೆಯಲ್ಲಿ. ನೀವು ಹೇಳಬಹುದು ನಿಮ್ಮ ಮನದ ಮಾತನ್ನ. 7:50 ನೋಡೋಣ ಯಾರೆಲ್ಲ ಏನು ಹೇಳಿದ್ರು ಅಂತ. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವಾ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವಾ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ನಮಸ್ಕಾರ. ಚಿತ್ರಕಲಾ ಪ್ರಪಂಚದ ದೊಡ್ಡ ಹೆಸರು, ಸಮಕಾಲೀನ ಚಿಂತನೆಗಳ ಜೊತೆ ನವ್ಯ ಕಲಾ ಪರಂಪರೆಯ ಮಾರ್ಗವನ್ನು ತೋರಿದವರು, ಕೆನ್ ಕಲಾಶಾಲೆಯ ಸ್ಥಾಪಕರು, ಹಲವು ಕಲಾವಿದರಿಗೆ ಸ್ಫೂರ್ತಿ ಕಲಾವಿದ ಆರ್.ಎಂ. ಹಡಪದ್. ಕಲೆಯ ದಿಕ್ಕಿನ ಬಗ್ಗೆ ಅವರು ಹೇಳಿರುವ ಮಾತು:
3: ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಜನಾಂಗದ ರೀತಿ ನೀತಿಗಳು, ಭಾಷೆ, ಅವರು ಉಡುವ ಬಟ್ಟೆ, ಬಣ್ಣ, ಅಭಿರುಚಿ ಅಥವಾ ವ್ಯವಹಾರಿಕ ಸಂಬಂಧ, ವೈವಾಹಿಕ ಸಂಬಂಧ, ಇದು ಬೇರೆ ಬೇರೆ ಸ್ವರೂಪಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಅಂತರಾಳದಲ್ಲಿ ಕಲೆಯ ಅರಿವನ್ನು ಮೂಡಿಸುತ್ತೆ, ಅದು ಆಚರಣೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ರೂಪಕ್ಕೂ ಮತ್ತು ಆಂತರಿಕ ಶಕ್ತಿಗೂ ನಿಕಟವಾದಂಥ ಸಂಬಂಧವನ್ನು ಬೆಳೆಸುವಂಥದ್ದು ಕಲೆಯಲ್ಲಿ ಮೂಲಭೂತವಾಗಿರುತ್ತೆ. ಅದೇ ಅದಕ್ಕಾಗಿ ನಾವು ಪ್ರಾದೇಶಿಕತೆ ಗುಣಗಳನ್ನು ಅವರು ಮಾಡುವ ರೀತಿ ಮತ್ತು ಅನುಭವಿಸುವ ರೀತಿ ಮೂಲಭೂತವಾಗಿ ಒಂದೇ ಇದ್ರೂ ಕೂಡ ವ್ಯವಹಾರದಲ್ಲಿ ಮತ್ತು ರೂಪಗಳಲ್ಲಿ ಅದು ಬದಲಾಯಿಸೋದ್ರಿಂದ ಅದೊಂದು ಭಿನ್ನವಾದಂಥದ್ದು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಅಂದರೆ ಸ್ವರೂಪದಲ್ಲಿ ಭಿನ್ನವಾದದ್ದು, ಅಂತರಂಗದಲ್ಲಿ ಒಂದೇ. ಆ ರೀತಿಯಾಗಿ ನಾವು ಪ್ರಾದೇಶಿಕದಿಂದ ಒಂದು ವಿಶಾಲವಾದಂಥ ಅರಿವಿಗೆ ಬಂದಾಗ ಅದು ಸಹಜವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಸಾಂಪ್ರದಾಯಿಕ ಪ್ರತಿಮೆ ಪ್ರಾದೇಶಿಕವಾದ ಲಿಮಿಟೇಷನ್ ಒಳಗಿರುತ್ತೆ. ಎರಡು ಭಿನ್ನ ಸಂಪ್ರದಾಯಗಳು ಸೇರಿಕೊಂಡಾಗ ಯಾವ ರೀತಿಯಾಗಿ ಮೊದಲು ಒಂದು ಅಲ್ಪ ಅವಧಿಯವರು ಘರ್ಷಣೆ ಆಗಿ ನಂತರ ಮತ್ತೊಂದು ಹೊಸ ರೂಪ ಹುಟ್ಟಿಕೊಳ್ಳುತ್ತೋ, ಅದೇ ರೀತಿಗೆ ಇಡೀ ಜಾಗತಿಕವಾದಂಥ ಈ ಅನೇಕ ಗೊಂದಲಗಳ ಮಧ್ಯದಲ್ಲಿ ಮತ್ತೊಂದು ಎಲ್ಲರೂ ಗುರುತಿಸುವಂಥ, ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರೂ ಅದನ್ನು ಅರ್ಥೈಸುವಂಥ, ಎಲ್ಲರ ಮೂಲಭೂತ ಸಮಸ್ಯೆಯನ್ನು ನಿಗ್ರಹಿಸುವಂಥ ಒಂದು ಸ್ವರೂಪ ಹುಟ್ಟಿಕೊಳ್ಳುತ್ತೆ. ಆ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗೋದು ಸಹಜ. ಅಂಥದ್ದನ್ನು ನಾವು ನಮ್ಮ ಆಂತರಿಕ ಅರಿವಿನೊಂದಿಗೆ ಅಥವಾ ಪ್ರವಾಸದೊಂದಿಗೆ ಅಥವಾ ಬೇರೆ ಬೇರೆ ಇವುಗಳನ್ನು ಘರ್ಷಣೆಗಳನ್ನು ಎದುರಿಸುವುದರೊಂದಿಗೆ ನಾವು ನಮ್ಮ ಬೆಳೆಸ್ಕೊಳ್ತಾಯಿದ್ದೀವಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ತಾಯಿದ್ವಿ. ಶಿಕ್ಷಣವನ್ನು ಯಾತಕ್ಕಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ಒಂದು ಅಂತರಂಗ ಬೆಳವಣಿಗೆಯನ್ನು ನಾವು ಮಾಡಿಕೊಳ್ತಾಯಿದ್ದೇನೆ ಮತ್ತು ಮಾನವನ ಕಲ್ಯಾಣವನ್ನು ಅಪೇಕ್ಷಿಸುವುದಕ್ಕಾಗಿ ತನ್ನ ಬೌದ್ಧಿಕ ಮತ್ತು ಸಾಹಸಮಯ ಯಾವುದೇ ಪ್ರಜ್ಞೆಯನ್ನು ಬಳಸ್ಕೊಳ್ಳೋಕ್ಕೆ ಅವನು ಹೆಚ್ಚು ಮರ್ಯಾದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಹಿಂದಿನ ಋಷಿಗಳನ್ನಾಗಲಿ ಅವರು ಜನರಿಗಾಗಿ ಹೇಳಿದ್ದಾರೆ, ಜನರೇ ತಮ್ಮ ಇಡೀ ಜೀವನದ ಅನುಭವಗಳನ್ನು ಮತ್ತೊಬ್ಬರು ಹೇಳಿದ್ದಕ್ಕಾಗಿ ಅದನ್ನು ಸವಿಗೊಂಡವರು ನಾವು, ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಪ್ರತಿಭಾವಂತರು ಹೌದು, ಜನತೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ರೀತಿ ಕಲಾವಿದರು ಕೊಟ್ಟಿದ್ದಾರೆ. ಕಲಾವಿದನ ತನ್ನ ಬೌದ್ಧಿಕ ಆಸ್ತಿ ಇದೆಯಲ್ಲ ಅದು ಸಾಮಾಜಿಕವಾಗಬೇಕು, ಅಂದರೆ ಹೆಚ್ಚು ಸುಸಂಸ್ಕೃತ ಮತ್ತು ಸುಭದ್ರವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವನು ಒಬ್ಬ ಕಲೆಯಂತೆ ಕೆಲಸ ಮಾಡ್ತಾನೆ. ನನಗೊಮ್ಮೆ ಅನಿಸುತ್ತೆ ಒಂದು ಬದಲಾವಣೆಗೆ ಆಗಬೇಕಾದ ಕ್ರಾಂತಿ ಆಗಬೇಕು ಅನಿವಾರ್ಯ. ಆದರೆ
4: ಆ ಬದಲಾವಣೆ ಹೆಸರಿನಲ್ಲಿ
3: ಬದಲಾವಣೆ ನಾನೇ ಕ್ರಾಂತಿ ಮಾಡ್ತೇನೆ ಅಂತ ಸುಳ್ಳು. ಒಂದು ಸಮಗ್ರವಾದ ಅವನ ಕೃತಿ, ಅವನ ವಿಚಾರಗಳು ಕ್ರಾಂತಿಯ ಸ್ವರೂಪವನ್ನು ಮನಸ್ಸಿನೊಳಗೆ ಅಥವಾ ನೋಡುಗನ ಮನಸ್ಸಿನೊಳಗಾಗಲಿ ಅಥವಾ ಸಮಾಜದೊಳಗಾಗಲಿ ಉಂಟು ಮಾಡುತ್ತೆ. ಅದರಿಂದ ಆ ಸಮಾಜದ ವ್ಯಕ್ತಿಗಳು ತಮ್ಮ ಬದುಕನ್ನು ಬೇರೆ ರೀತಿಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದರೆ ಇವನೇ ಮಾಡಿದಂತಲ್ಲ, ಇವನ ವಿಚಾರಗಳು ಆ ರೀತಿಯಾಗಿದ್ದರೆ ಅಥವಾ ಅಂಥವುಗಳು ಅವನನ್ನು ಕೂಡ ಮಾತ್ರ ಬದಲಾಯಿಸಬೇಕು. ನಾನು ನನ್ನ ಒಳಗನ ನಾನು ಬದಲಾಯಿಸ್ಕೊಂಡ್ರೆ ಮತ್ತು ಈ ತಪ್ಪು ಅಂತ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕೊಂಡ್ರೆ ಅಥವಾ ಅದು ಪರಿಣಾಮಕಾರಿಯಾಗಿ ಆ ಸಂದರ್ಭಕ್ಕೆ ಆ ಸಮಾಜಕ್ಕೆ ಒಗ್ಗುವಂತಿದ್ರೆ ಸಹಜವಾಗಿ ಅದು ತಾನೇ ತಾನೇ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿರುವ ಕೂಗೋದ್ರಿಂದ ಆಗುದಿಲ್ಲ, ಬಹಳ ಆದ್ರೆ ನಾವೇನ್ ಮಾಡಬಹುದು ಅದನ್ನು ಹೇಳೋದ್ರಿಂದ ಜನ ನಮ್ಮ ಕಡೆಗೆ ನೋಡ್ಕೊಳ್ಬಹುದು. ಸಾಮಾಜಿಕ ತೃಪ್ತಿಯ ಪರಿವರ್ತನೆ ನೆರವಾಗುವಂಥದ್ದು ಇನ್ನೊಂದು ತೃಪ್ತಿ, ಅದು ಕೂಡ ತೃಪ್ತಿ ಕೊಡುತ್ತೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಲಾವಿದ ಆರ್.ಎಂ. ಹಡಪದ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾ.ಎ.ಎಸ್. ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ

0: ಕನ್ನಡ ರತ್ನ ಭಂಡಾರ
1: ಸರ್ವೋದಯವಾಗಲಿ ಸರ್ವರಲಿ.
0: ಸಮಯ 7:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಪೋರ್ಟಲ್ ಇಂದಿನವರೆಗೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ 40,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿದೆ ಎಂದು ಹೇಳಿದೆ. ಪರಿಶೀಲನೆಗಾಗಿ 4,900ಕ್ಕೂ ಹೆಚ್ಚು ಅರ್ಜಿಗಳು, ಮರು ಮೌಲ್ಯಮಾಪನಕ್ಕಾಗಿ 39,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಐಎಎಸ್ ಅಧಿಕಾರಿ ಎಎಸ್ಪಿಎಸ್ ರವಿಪ್ರಕಾಶ್ ಇಂದು ಪುದುಚೇರಿಯ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡರು. ರಾಜ್ಯ ಪ್ರವಾಸದಲ್ಲಿರುವಂತಹ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ, ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2,823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ನಾಡಿದ್ದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಿರ್ಧರಿಸಿದೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ನಲ್ಲಿ ಇಂದು ಸಂಭವಿಸಿದ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00

0: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

0: ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.
1: जिनके पास कोई गारंटी नहीं है, सरकार खुद उनकी गारंटर बन रही है.
2: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಗತ.

0: ಅಭಿಮಾನ. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:05. ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಇವತ್ತಿನ ಸಮೀಕ್ಷೆ, ಈ ಬೆಣ್ಣೆ ಹಚ್ಚೋದು ಅಂತ ಹೇಳ್ತಾರಲ್ಲ, ಬಕೆಟ್ ಹಿಡಿಯೋದು, ಬೆಣ್ಣೆ ಹಚ್ಚೋದು, ಟ್ಯಾಂಕ್ ಆಗೋದು, ಹೀಗೆ ಏನೇನೋ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇರ್ತಾರಲ್ಲ, ಇದು ಹೌದಾ? ಹಾಗೆಲ್ಲ ಮಾಡಿದ್ರೇ ಹೆಸರು, ಯಶಸ್ಸು ಅಥವಾ ಪ್ರಶಸ್ತಿ ಅಥವಾ ಯಾವುದೋ ಅಧಿಕಾರ ಇದೆಲ್ಲ ಸಿಗಬೇಕಾದ್ರೆ ಈ ಬೆಣ್ಣೆ ಹಚ್ಚೋದು ಅಗತ್ಯನ? ಅದು ಆದ್ರೇ ಸಾಧ್ಯ ಅಂತ ಕೆಲವರು ಹೇಳ್ತಾರಲ್ಲ, ಇದು ನಿಜವೇ ಅನ್ನೋದು ಒಂದು ಕಡೆ. ಇನ್ನು ಕೆಲವರು ಹೇಳ್ತಾರೆ ಇದೆಲ್ಲ ಸುಳ್ಳು, ಯಾರಿಗೆ ಅದೇನೋ ಹೇಳ್ತಾರಲ್ಲ, ಹುಳಿ ದ್ರಾಕ್ಷಿ ನರಿಗೆ ಎಟುಕಲಿಲ್ಲ ಅದಕ್ಕೆ ಅದು ಹುಳಿ ಅಂತ ಹಾಗೆ ಎಟುಕತೆ ಇದ್ದದ್ದಕ್ಕೆ ಈ ರೀತಿ ಮಾತಾಡ್ತಾರೆ. ಬೆಣ್ಣೆ ಹಚ್ಚೋದು ಅನ್ನೋದು ಏನಿಲ್ಲ, ನಂಬಿಕೆ ಪ್ರೀತಿ ಸ್ನೇಹದ ಮೇಲೆ ಎಷ್ಟೋ ಸಲ ಕೆಲಸಗಳು ಆಗ್ತಾ ಇರುತ್ತವೆ, ಹೀಗೆಲ್ಲ ನಾವು ಲೇಪ ಲೋಪ ಮಾಡಬಾರದು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತೀವಿ. ನಮ್ಮ ಶ್ರೋತೃಗಳು ಏನು ಹೇಳ್ತಾರೆ ಅನ್ನೋದೇ ಇವತ್ತಿನ ವಿಭಾಗ ಸಮೀಕ್ಷೆ. ಬೆಣ್ಣೆ ಹಚ್ಚೋದು ಇದೆಯಾ, ನೀವು ಬೆಣ್ಣೆ ಹಚ್ಚೋದನ್ನು ನಂಬ್ತೀರಾ, ಬೆಣ್ಣೆ ಹಚ್ಚೋದು ಟ್ಯಾಂಕ್ ಆಗೋದು ಬಕೆಟ್ ಹಿಡಿಯೋದು ಇದೆಲ್ಲ ಏನು ಅಂತ ಹೇಳ್ಬೋದು ನಿಮ್ಮ ಮನಸ್ಸಿನ ಮಾತನ್ನು. ನಾವು 7:50 ಅಂದರೆ ಈಗ 7:07 ಆಕಾಶಬುಟ್ಟಿ ಕಾರ್ಯಕ್ರಮವನ್ನು ಕೇಳ್ತೀವಿ. ಅದಾದ ಮೇಲೆ ಕಗ್ಗದ ಸಿರಿ ಪ್ರಸಾರವಾಗುತ್ತೆ, ಆಮೇಲೆ 7:35 ಕನ್ನಡ ವಾರ್ತೆ, ಗಾನಭಜನ ಮುಂದುವರಿಯುತ್ತೆ, ಒಂದೆರಡು ಹಾಡುಗಳನ್ನು ಕೇಳೋಣ. ಆಮೇಲೆ 7:50 ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. ಯಾರು ಏನು ಹೇಳಿದ್ರು, ಎಷ್ಟು ಮತಗಳು ಹೌದು ಅಂದವು, ಎಷ್ಟು ಮತಗಳು ಇಲ್ಲ ಅಂದವು ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 7:07. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ ಹಾಗೂ ಕಗ್ಗದ ಸಿರಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹವರು ಖ್ಯಾತ ಹಿನ್ನೆಲೆ ಗಾಯಕರಾದಂಥ KS ಸುರೇಖ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಆಕಾಶವಾಣಿಗೂ ಸುರೇಖ ಅವರಿಗೂ ಒಂಥರ ವಿಶಿಷ್ಟವಾದಂತ ನಂಟು.
2: ಖಂಡಿತ.
1: ನೀವು ಆಕಾಶವಾಣಿಗೆ ಬಂದ ಬಗ್ಗೆ ಅಂದ್ರೆ ಈ ಸಂಬಂಧ ನಿಮ್ಮ ಜೊತೆ ಒಡಮೂಡಿದ್ರ ಬಗ್ಗೆ ಒಂಚೂರು ಹೇಳ್ಬೋದಾ?
2: ನಾನು ಚಿಕ್ಕವಳಿರ್ಬೇಕಾದ್ರೆ ಬಾಲ್ಯದಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ರೇಡಿಯೋ ಇತ್ತು, ಅದಕ್ಕೆ ಈ ಬಲೆಗಳ ತರ ಒಂದು ಇದು. ನಮ್ಮ ತಂದೆಯವ್ರ ದಿನ ಬೆಳಿಗ್ಗೆ ಎದ್ರೆ ಅದನ್ನ ಟ್ಯೂನ್ ಮಾಡಿ ಯಾವ ಸ್ಟೇಷನ್ ಮಂಗಳೂರು ಸಿಗ್ತಾ ಇತ್ತು ಹಾಕೋರು.
1: ಮೂಲತಃ ಬೆಂಗಳೂರವರಲ್ಲ?
2: ಅಲ್ಲ, ನಾನು ಕುಕ್ಕೆ ಸುಬ್ರಹ್ಮಣ್ಯದವಳು. ಬೆಳಿಗ್ಗೆ ಎದ್ದು ನಮ್ಮ ತಂದೆಯವರು ರೇಡಿಯೋ ಹಾಕೋರು, ಅದರಲ್ಲಿ ದೇವರನಾಮಗಳು ಇದೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ಅಂದ್ರೆ ರೇಡಿಯೋ ಅಂದ್ರೆ ನಮ್ಗೊಂಥರ ದೇವಮಾನ ಅವ್ರ ತರ, ನಮ್ಗೆ ಕಾಣಿಸಲ್ವಲ್ಲ, ಬರೀ ಕಿವಿಗೆ ಮಾತ್ರ ಕೇಳಿಸೋದು.
1: ಆಕಾಶವಾಣಿ
2: ಅನೌನ್ಸರ್ಸ್ ಅವರು ಮಾತಾಡ್ಬೇಕಾದ್ರೂ ಕೂಡ ನಮ್ಗೆ ಏನೋ ಸ್ಪೆಷಲ್ ಒಂಥರ ಅನುಭೂತಿ ಅದು. ಹಂಗಾಗಿ ರೇಡಿಯೋ ಬಗ್ಗೆ ಒಂಥರ ಆಕರ್ಷಣೆ, ಹಾಡ್ಬೇಕು ನಾನು ಹೋಗಿ ಅಂತ ಅನ್ನೋದು. ಆಗ ನಮ್ಮ ಊರಿಗೆ ಮಂಗಳೂರು ಹತ್ರದ ಆಕಾಶವಾಣಿ, ಅಲ್ಲಿಂದ ಏನೋ ಸ್ಪೆಷಲ್ ಪ್ರೋಗ್ರಾಮ್ ಆದ್ರೆ ಅವರು ಬಂದು ರೆಕಾರ್ಡ್ ಮಾಡೋರೆಲ್ಲ ಈ ಷಷ್ಠಿ ಕಾರ್ಯಕ್ರಮಗಳನ್ನ, ಅಲ್ಲಿ ಅವರ
1: ದೇವಸ್ಥಾನದ
2: ಕಾರ್ಯಕ್ರಮಗಳ ರೆಕಾರ್ಡ್ ಮಾಡಿ ಹೋಗುವರು. ಹಾಗೆ ಒಂದ್ಸಲ ಯುವಜನೋತ್ಸವದಲ್ಲಿ ನಾನು ಹಾಡಿರ್ಬೇಕಾದ್ರೆ ಅವರೆಲ್ಲರ ಪರವಾಗಿ ನನ್ನ ಹಾಡನ್ನ ಒಂದು ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕರೆದು ರೆಕಾರ್ಡ್ ಮಾಡಿ ತಗೊಂಡೋಗಿದ್ರು. ಅಲ್ಲಿಗೆ ಅಷ್ಟೇ, ಆಮೇಲೆ ನಂಗೆ ನೆನಪಿಲ್ಲ ಅವ್ರ ಅದನ್ನ ಹಾಕಿದ್ರ ಇಲ್ವಾ ನಾನು ಗೊತ್ತಿಲ್ಲ. ಆದ್ರೆ ನನ್ನ ಮೊದಲನೇ ಹೆಜ್ಜೆ ಆಕಾಶವಾಣಿಗೆ ಇಟ್ಟಿದ್ ನಾನು 85ರಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ಯೋ ಅಣಿಯಲ್ಲಿ ನಾನು ಆಡಿಷನ್ ತಗೊಂಡು ಸೆಲೆಕ್ಟ್ ಆಗಿದ್ದೆ.
1: ಅಂದ್ರೆ ಅಷ್ಟೊತ್ತಿಗೆ ನೀವು ಸುಬ್ರಹ್ಮಣ್ಯದಿಂದ ಈ ಕಡೆಗೆ ಬಂದ್ಬಿಟ್ಟಿದ್ರೆ?
2: ಮೈಸೂರಿಗೆ ಸಂಗೀತಕ್ಕೋಸ್ಕರ ಬಂದಿದ್ದೆ ನಾನು. ಹಾಗಾಗಿ ಬಂದ ವರ್ಷನೇ ನಾನು ಮಾರನೇ ವರ್ಷ ಅಪ್ಲಿಕೇಶನ್ ಹಾಕೊಂಡು ಹೇಳಿದ್ರು ಇಲ್ಲೇ ಹತ್ರ ಇದೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ. ಹಾಗೆ ಹೋಗಿ ಸೆಲೆಕ್ಟ್ ಆಗಿದ್ದೆ ಯೋ ಅಣಿಯಲ್ಲಿ. ನಮ್ಗೆ ಆಗ ಭಾವಗೀತೆ ಅಂದ್ರೆ ಗೊತ್ತಿರೋದು ನಮ್ಮ ಪುಸ್ತಕಗಳಲ್ಲಿ, ಪಠ್ಯ ಪುಸ್ತಕದಲ್ಲಿ ಏನಿರುತ್ತ ಆ ಹಾಡುಗಳು ಮಾತ್ರ, ಅದ್ರ ಆಚೆ ಗೊತ್ತಿಲ್ಲ.
1: ಕವಿತೆಗಳಿಗೆ ಕಂಪೋಸ್ ಮಾಡಿರೋ?
2: ಹೌದು, ನಮ್ಗೆ ಮನಸ್ಸಿಗೆ ಬಂದಿದ್ದು ಯಾವ್ದೋ ರಾಗ ತಲೆಯಲ್ಲಿ ಇರುತ್ತೆ, ಕಂಪೋಸ್ ಮಾಡಿ ಓ ಅಂತ.

0: ಮಾಡೋದು. ಯೋವಣಿಗೂ ಹಾಗೆ ಮಾಡಿದ್ದೆ ನಾನು. ಅದ್ ಹೇಗೆ ಸೆಲೆಕ್ಟ್ ಆದ ನಂಗೆ ಗೊತ್ತಿಲ್ಲ. ಆಮೇಲೆ ಕರೆದ್ರು ಯೋವಣಿ ಆದ್ಮೇಲೆ ಬಿ ಗ್ರೇಡ್ ಆಡಿಷನ್ ಮಾಡ್ಕೊ. ಯೋವಣಿಯಲ್ಲಿ ಬಹುಶಃ ಒಂದು ಗ್ರೂಪ್ ಸಾಂಗ್ ತರ ಏನೋ ಹಾಡಿಸಿದ್ರು ಬೇರೆ ಮಕ್ಳ ಜೊತೆ ಎಲ್ಲ, ಅದಷ್ಟಾಗಿ ನೆನಪಿಲ್ಲ ನನಗೆ. ಆಮೇಲೆ ಬಿ ಗ್ರೇಡ್ಗೆ ಆಡಿಷನ್ ಮಾಡಿಕೊಂಡೆ. ಅದಾದ್ಮೇಲೆ ಒಂದು ಕಾಂಟ್ರಾಕ್ಟ್ ಬಂತು.
1: ಆಡಿಷನ್ ಮಾಡಿದಾಗ ನಿಮ್ಗೆ ಯಾರು ಜಡ್ಜಸ್ ಇದ್ರು ಗೊತ್ತಿಲ್ಲ?
0: ಗೊತ್ತಿಲ್ಲ ನನಗೆ. ಹೀಗೆ ನಂಗೆ ಗೊತ್ತಿರೋ ಹಾಡುಗಳನ್ನ ಹಾಡ್ಕೊಂಡೋಗಿದ್ದೆ. ನಾಲ್ಕು ಹಾಡೇನೋ ಹಾಡಿದ ನೆನಪು ಗೊತ್ತಿಲ್ಲ. ಎ ಸಿ ರೂಮು, ದೊಡ್ಡ ದೊಡ್ಡ ಬಿಲ್ಡಿಂಗ್, ಮೈಸೂರು ಆಕಾಶವಾಣಿ ಚಂದ. ಅವಾಗ ಸರಿ ಹಾಡಿ ಬಂದೆ, ಕಾಂಟ್ರಾಕ್ಟ್ ಬಂತು. ಫಸ್ಟ್ ಕಾಂಟ್ರಾಕ್ಟು ಖುಷಿ ಅಂದ್ರೆ ಖುಷಿ ನನಗೆ. ಹಾಡುಗಳಿಗೆ ಏನ್ ಮಾಡೋದು ಹಾಗೈತೆ ಗೊತ್ತಿಲ್ಲ. ಪುಣ್ಯಕ್ಕೆ ಅಲ್ಲಿ ಅದು ಇನ್ವೈಟೆಡ್ ಆಡಿಯನ್ಸ್ ಆತರ ಏನೋ ಕಾರ್ಯಕ್ರಮ ಇರಬೇಕು, ಇಲ್ಲ ನೀವು ಬಂದು ನೀವು ಹಾಡು ಕಲ್ತ್ಕೊಂಡು ಹಾಡ್ಬೇಕಲ್ಲಿ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ಯಾರು ಮ್ಯೂಸಿಕ್ ಡೈರೆಕ್ಟರ್ ಪರಿಚಯನೂ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗಡ್ಡದಾರಿ ಒಬ್ರು, ಕೆ ಪಿ ಉಪಾಧ್ಯಾಯ ಅಂತ ಫ್ಲೂಟಿಸ್ಟ್ ಅವರು, ಪ್ರಥಮ ಭೇಟಿ ನನಗೆ ಅವ್ರು ಯಾರಂತಲೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಊರಿಂದ ಬಂದವಳು, ಆಕಾಶವಾಣಿದ್ದು ಯಾವುದೂ ಗೊತ್ತಿರಲಿಲ್ಲ. ಯುಗಾದಿ ಕಾರ್ಯಕ್ರಮ, ಅದಕ್ಕೆ ಕೂತ್ಕೊಂಡು ಹೇಳ್ಕೊಟ್ರು. ಬಹಳ ಸುಂದರವಾದ ಕಂಪೋಸಿಷನು ಯುಗಾದಿ ಹಾಡುಗಳದು. ಯುಗಾದಿ ಇದು ಬಂದಿದೆ, ಆಮೇಲೆ ಇನ್ನೊಂದೆರಡು ಹಾಡುಗಳಿತ್ತು, ಅದೆಲ್ಲ ಗ್ರೂಪಲ್ಲಿತ್ತು, ಇದು ಸೋಲೋ ಇತ್ತು. ನನಗೆ ಚಂದ ಹೇಳ್ಕೊಟ್ರು. ನನ್ನಿಂದ ಎಷ್ಟು ಶಕ್ತಿ ಮೀರಿ ಎಷ್ಟು ಹಾಡೋಕ್ಕಾಗುತ್ತೋ ಅದನ್ನ ಕಲ್ತ್ಕೊಂಡೆ ನಾನು. ಮಾರನೇ ಸರ್ ರೆಕಾರ್ಡಿಂಗು, ರೆಕಾರ್ಡಿಂಗ್ ಬಂದು ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ. ಮೈಸೂರು ನಾಗರಾಜ್ ಅವರು ವೈಲಿನ್ ನುಡ್ಸಕ್ಕೆ, ಆಮೇಲೆ ಲಕ್ಷ್ಮೀನಾರಾಯಣ ಅವರು ಮೃದಂಗದಲ್ಲಿ ತಬ್ಲಾ ಏನೋ ನುಡ್ಸಕ್ಕಿದ್ರು. ಹೀಗೆ ಎಲ್ಲ ದೊಡ್ಡ ದೊಡ್ಡವ್ರು, ನಾನು ಸ್ಟೇಜಲ್ಲಿ ನೋಡೋರೆಲ್ಲ ಆಕಾಶವಾಣಿಯಲ್ಲಿ ಇದ್ರು. ಭಯ ಆಯ್ತು ಫಸ್ಟ್ ಹಾಡ್ಬೇಕಾದ್ರೆ. ಆಮೇಲೆ ತುಂಬಾ ತಮಾಷೆಯಾಗಿ ನಾಗರಾಜ್ ಅವರು ತುಂಬಾ ತಮಾಷೆಯಾಗಿ ಒಂಥರ ನಮ್ಗೆ ಭಯ ಎಲ್ಲ ಹೋಗಿಸ್ತಾ ಇದ್ರು. ಸಾಮಾನ್ಯ ಮೈಸೂರು ಆಕಾಶವಾಣಿಯಲ್ಲಿ ಹಾಡಿದವ್ರಿಗೆಲ್ರಿಗೂ ಅದು ಅನುಭವ ಇದ್ದೇ ಇರುತ್ತೆ. ಸೊ ಧೈರ್ಯವಾಗಿ ಹಾಡಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕರೆಕ್ಟ್ ಆಗಿ ಪಲ್ಲವಿಗೆ ಎತ್ಕೊಡೋದು, ಚರಣೆಗೆ ಎತ್ಕೊಡೋದು, ಈ ತರ ಎಲ್ಲ
1: ಹಾಗೆಲ್ಲ ಕಟ್ಸು ಟೇಕ್ಸು ಏನೂ ಇರಲಿಲ್ಲ. ಸ್ಟ್ರೈಟ್
0: ಇಲ್ಲ, ಅಂದ್ರೆ ನನ್ನಿಂದ ತಪ್ಪಾಗಬಾರ್ದು ಅಂತ ಒಂಥರ ಅದ್ರ ಕಡೆ ಗಮನ ಇಟ್ಟು ಹಾಡಬೇಕಾಗಿತ್ತು. ಹಾಡು ತುಂಬಾ ಚೆನ್ನಾಗಿತ್ತು, ಟ್ಯೂನ್ ಕಂಪೋಸಿಷನ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬಂತ ಹಾಡು. ಸುಮಾರು ವರ್ಷ ಅದನ್ನ ಪ್ಲೇ ಮಾಡ್ತಾ ಇದ್ರು, ನನಗೆ ತುಂಬಾ ಇಷ್ಟ ಆಗಿದ್ದು ಅದು. ಅದಾಗಿ ಸುಮಾರು ಕಾರ್ಯಕ್ರಮಗಳಿಗೆ ಕಾಂಟ್ರಾಕ್ಟ್ಗಳು ಬಂತು. ಹೆಚ್ ಆರ್ ಲೀಲಾವತಿಯವರ ಪರಿಚಯ ಆಯಿತು ನನಗೆ, ಅವರು ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಬೇರೆ ಯೋಗ ನರಸಿಂಹ ಸರ್ ಅವರು, ಅವರ ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಅವರೇ ಮ್ಯಾಂಡ್ಲಿನ ಆನಂದ್ ಅಂತ ಇದ್ರು, ರಾಜಲಕ್ಷ್ಮಿ ಮೇಡಮ್ ಇದ್ರು. ಇವ್ರದ್ದು ಏನು ಸ್ಪೆಷಲ್ ಕಾರ್ಯಕ್ರಮ ಆದ್ರೂ ಇವರೆಲ್ಲ ಸಿಗೋರು ನಮಗೆ. ಉಳಿದ ದಿನಗಳಲ್ಲಿ ಬೇರೆ ಕವಿತೆಗಳಿಗೆ ನಾನೇ ಟ್ಯೂನ್ ಮಾಡಿಕೊಂಡು ಹಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಬಹುಶಃ ಭಾವಗೀತಾ ಪ್ರಪಂಚಕ್ಕೆ ನನಗೆ ಆಸಕ್ತಿ ಮೂಡೋದಕ್ಕೆ ಕಾರಣನೇ ಮೈಸೂರು ಆಕಾಶವಾಣಿ. ಆಯ್ತಾ, ಹೋಗ್ತಾ ಹೋಗ್ತಾ ಒಂದೊಂದು ಕವಿತೆಗಳದ್ದು ಅರ್ಥಗಳನ್ನ, ನನಗೆ ಅರ್ಥ ಆಗೋ ವಯಸ್ಸಲ್ಲ ನಾನು ಶುರು ಮಾಡಿದಾಗ, ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಇದ್ದಂಗೆ ಎಷ್ಟು ವಿಶಾಲವಾದ ಪ್ರಪಂಚ, ಎಷ್ಟು ಅರ್ಥಗರ್ಭಿತ ಆಗಿದೆ. ಮನುಷ್ಯರು ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಬೇರೇನ್ ಬೇಡ ಅಂತ.
1: ಅಂದ್ರೆ ಬಹುಶಃ ಆ ಸಂಗೀತ ನಿರ್ದೇಶಕರು ಮಾಡ್ತಾ ಇದ್ದಂತ ಟ್ಯೂನಿಂಗ್ ಏನಿದೆಯಲ್ಲ ಅದರಲ್ಲಿ ನಿಮ್ಗೆ ಆ ಜೀವ ತುಂಬಾ ಕಲೆ ಸಿದ್ಧಿಸ್ತು ಅಂತ.
0: ಹೌದು, ಅವ್ರು ಹೇಗೆ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ರ ಒಂದು 50% ಹಾಡಿದ್ರು ನಾವು ಚೆನ್ನಾಗಿ ಕೇಳಿಸೋದು. ಅದು ಅವ್ರ ತರ ಈಗ ಹೆಚ್ ಆರ್ ಲೀಲಾವತಿನೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಉಪಾಧ್ಯಾಯ ಸರ್ ಅಂತೂ ಭಾವ ತುಂಬಿ ಹೇಳ್ಕೊಡ್ತಾ ಇದ್ರು. ಆದಷ್ಟು ಹತ್ರ ಆಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದೊಂಥರ ಸ್ಪೆಷಲ್ ಸಂಯೋಜನೆಗಳೆಲ್ಲ.
1: ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಅನ್ಸಿದ್ದು ಯಾರ್ದಾದ್ರೂ ಒಂದು ಕಂಪೋಸಿಷನ್ ನೆನಪಿದ್ಯಾ?
0: ಮೈಸೂರು ಆಕಾಶವಾಣಿಯಲ್ಲಿ ಕುವೆಂಪು ಅವರದು ಒಂದು ಇದು, ನಾನು ಇದು ಉಪಾಧ್ಯಾಯರವರ ಸಂಯೋಜನೆ ಇದೆ. ವಿಶ್ವನಾಥ್ ಅಂತ ಇದ್ರು ಒಬ್ರು ಸಿಂಗರು, ಅವ್ರು ಮತ್ತೆ ನಾನು ಒಟ್ಟಿಗೆ ಡ್ಯುಯೆಟ್ಟು.

0: ಹರುಷ ಹೊತ್ತು ತಂದಿದೆ ಯುಗಾದಿದೋ ಬಂದಿದೆ. ಈ ತರ ಎಲ್ಲ
1: ಗೀತೆಗಳು ಒತ್ತು ಕೊಟ್ಟಿರ್ತಾರಲ್ಲ.
0: ಆಮೇಲೆ ಹೆಚ್ಚಲಿಲ್ಲ ಅವತ್ತೆ ಅವ್ರದ್ದು ಇದು ತನನ ತೋಮ್ ತೋಮ್ ತನನ ತೋಮ್ ತೋಮ್ ಈ ತರ ಒಂದು ಗೀತೆ. ಆಮೇಲೆ ಗ್ರೂಪ್ ಅಲ್ಲಿ ಸುಮಾರು ಹಾಡುಗಳನ್ನ ಹಾಡಿದ್ದೀನಿ. ಈಗೆಲ್ಲ ಅವರು ಕೆಲವರೆಲ್ಲ ತುಂಬಾ ಹೆಸರಾಂತ ಗಾಯಕರಾಗಿದ್ದಾರೆ.
1: ಮೈಸೂರು ಬಿಟ್ಟು ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ.
0: ಹಾ, ಮೈಸೂರಲ್ಲಿ ಬಹುಶಃ ಬಿ ಗ್ರೇಡ್ ಮತ್ತೆ ಬಿಹೈ ಎರಡು ಮೈಸೂರಲ್ಲಿ ಮಾಡಿದೆ. ಆಮೇಲೆ ನನ್ನ ಪ್ರೊಫೆಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ, ಇಲ್ಲಿ ಮಾಮೂಲಿ ರೆಕಾರ್ಡಿಂಗ್ಸ್ಗಳಿಗೋಸ್ಕರ. ಆಮೇಲೆ ಮೈಸೂರಿಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಆಮೇಲೆ ಓಡಾಟ ಸ್ವಲ್ಪ ಕಮ್ಮಿ ಕಷ್ಟ ಆಯ್ತು ಅಂತ ಅನ್ಕೊಂಡಾಗ ನಾನು ಅಲ್ಲಿಂದ ಬ್ಯಾಂಗ್ಳೂರಿಗೆ
1: ಶಿಫ್ಟ್
0: ಟ್ರಾನ್ಸ್ಫರ್ ಮಾಡ್ಕೊಂಡೆ ಇದನ್ನ
1: ಗ್ರೇಡ್ನ.
0: ಇಲ್ಲಿ ಬಂದು ಎ ಗ್ರೇಡ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿಯ ಸಂಯೋಜಕರದ್ದು ಹಾಡುಗಳು, ನಾನು ಬಂದ ಹೊಸದ್ರಲ್ಲಿ ಪದ್ಮಚರಣ ಅವ್ರದ್ದು, ಎಚ್ ಕೆ ನಾರಾಯಣ ಅವರು, ಆಮೇಲೆ ಇವರು ಶಾಂತಾಜಯ ತೀರ್ಥ ಅವರಿದ್ರು, ಪಿ ಎಸ್ ವಸಂತ ಅವರು, ಬಿ ಆರ್ ಗೀತಾ ಅವರು, ಆಮೇಲೆ ಫ್ಲೂಟಿಸ್ಟ್ ರಾಮನ್ ಅಂತ ಇದ್ರು, ಅವರು ಕಂಪೋಸಿಷನ್ಸ್ ಎಲ್ಲ ತುಂಬಾ ಹಾಡಿದೀನಿ. ತುಂಬಾ ರೆಕಾರ್ಡಿಂಗ್ಸ್ ಇರೋದು ಅವಾಗ, ತುಂಬಾ ಪ್ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ನಂಗೂ ಖುಷಿ ಆಗುದು, ಯಾಕಂದ್ರೆ ನಮ್ಮ ಹೊರಗಿನ ಕಮರ್ಷಿಯಲ್ ರೆಕಾರ್ಡಿಂಗ್ಗೂ ಇದಕ್ಕೂ ತುಂಬಾ.
1: ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಈಗ ಇಲ್ಲಿ ಆಕಾಶವಾಣಿ ಒಳಗಡೆ ಹಾಡೋದಕ್ಕೂ, ಒಂದು ಇನ್ವೈಟೆಡ್ ಆಡಿಯನ್ಸ್ ಶ್ರೋತೃಗಳ ಸಮ್ಮುಖದಲ್ಲಿ ಹಾಡೋದಕ್ಕೂ, ಅದು ಬಿಟ್ಟು ನೀವು ಬೇರೆ ಕಮರ್ಷಿಯಲ್ ಟ್ರ್ಯಾಕ್ ಹಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಹೋದ್ರಿ? ಯಾಕಂದ್ರೆ ನೀವು ಸಾಕಷ್ಟು ಸ್ಟುಡಿಯೋಗಳಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಕೂಡ ಕೆಲಸ ಮಾಡಿದವರು, ಏನ್ ವ್ಯತ್ಯಾಸ ಕಾಣಿಸ್ತು
0: ಅಂದ್ರೆ ಅಲ್ಲಿ ಟ್ರ್ಯಾಕ್ ಸಿಸ್ಟಮ್ ಇರುತ್ತೆ. ನಿಮ್ಮ ವಾಯ್ಸ್ಗೆ ಒಂದು ಟ್ರ್ಯಾಕ್ ಇರುತ್ತೆ, ಇನ್ಸ್ಟ್ರೂಮೆಂಟ್ನವರಿಗೆಲ್ಲ ಬೇರೆ ಬೇರೆ ಟ್ರ್ಯಾಕ್ಸ್ ಇರುತ್ತೆ. ಒಂದ್ಸಲ ತಪ್ಪಾದ್ರೂ ನಿಮ್ ವಾಯ್ಸ್ ಟ್ರ್ಯಾಕ್ ಮಾತ್ರ ಇನ್ನೊಂದ್ಸಲ ತಗೋಬಹುದು. ಈ ತರ ಎಲ್ಲ ಅನುಕೂಲಗಳಿದೆ. ಆಕಾಶವಾಣಿಲಿ ಹೇಗಂದ್ರೆ ಎಲ್ಲ ಒಟ್ಟಿಗೆ ನಾವು ಕೂತ್ಕೊಂಡು ಹಾಡ್ತೀವಿ, ಅದರ ಒಂದು ಮಜಾನೇ ಬೇರೆ. ನಾನು ಹೇಳ್ತೀನಿ, ಯಾಕಂದ್ರೆ ಎಲ್ಲ ಎದುರೆದ್ರು ಕಾಣಿಸ್ತಾ ಇರ್ತಾರೆ. ಒಂದು ತೊಂದರೆನೂ ಇದೆ, ಎಲ್ಲಿಯಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಮತ್ತೆ ಫಸ್ಟ್ ಇಂದ ಅಷ್ಟೂ ಹಾಡುವಂತ ಒಂದು ಕಷ್ಟ ಇರ್ತಾ ಇತ್ತು. ಆದ್ರೆ ಯಾವತ್ತು ರೀಟೇಕ್ ಆಗಿ ಜಾಸ್ತಿ ಆಗಿದ್ದು ನಂಗೆ ನೆನಪಿಲ್ಲ. ಯಾಕಂದ್ರೆ ನುಡ್ಸೋರು ಕೂಡ ಅಷ್ಟೇ ಪ್ರೊಫೆಷನಲ್ಸ್, ಪಕ್ಕ ಅಷ್ಟು ಕರ್ತವ್ಯದ ಕಡೆ ಹೇಗೆ ಗಮನ ಇಟ್ಟು ಮಾಡ್ತಾ ಇದ್ರು ಅಂತಂದ್ರೆ, ಸೊ ನಾವು ತಪ್ಪು ಹಾಡ್ಲೇಬಾರ್ದು. ಹಿಂಗ್ ಕೂತ್ ಮೇಲೆ ಶುರು ಆದ್ಮೇಲೆ ಎಂಡ್ ಆಗೋ ತನಕ ಒಂದು ತಪ್ಪು ಮಾಡಬಾರ್ದು ಅನ್ನೋದೊಂದು ಮೈಂಡಿಗೆ ಹಾಕೊಂಡು ಹಾಡ್ಬೇಕು. ಬಟ್ ಒಂದ್ ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ನಾವು ಅಯ್ಯೋ ಹೆಂಗು ನಡೀತದೆ ಆಮೇಲೆ ಮಾಡಿದ್ರೆ ಆಯ್ತು ಅನ್ನೋ ಒಂದು ಭಾವನೆ ಬರಲ್ಲ. ಒಂದ್ಸಲ ಕೂತ್ರೆ ಒಂದು ಹಾಡು ಮುಗಿಸೋ ತನಕ ತದೇಕ ಚಿತ್ತರಾಗಿ ಕೂತ್ಕೊಂಡು ಹಾಡಿ ಮುಗಿಸೋದಷ್ಟೇ ಕೆಲಸ. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಎರಡೂ ಇದೆ.
1: ಯಾಕೆಂದ್ರೆ ಇಲ್ಲಿ ಫೀಡ್ಬ್ಯಾಕ್ ಇರಲ್ಲ, ಆಟೋ ಟ್ಯೂನರ್ಸ್ ಇರಲ್ಲ.
0: ಹೌದೌದು.
1: ಆಮೇಲೆ ಇಲ್ಲಿಯ ಮೈಕ್ಗಳೇ ಬೇರೆ ತರದ್ದು.
0: ಹೌದು. ಅದು ಹೇಗೆ ಅಂತಂದ್ರೆ, ಈಗ ಅಲ್ಲಿ ನೀವು ಇಲ್ಲಿ ಏನ್ ಹಾಡ್ತೀರಾ ಅದೇ, ನೀವೇನು ನಿಮ್ ವಾಯ್ಸ್ 100% ಹೇಗಿದೆ ಅದೇ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಬ್ರಾಡ್ಕಾಸ್ಟ್ ಆಗ್ಬೇಕಾದ್ರೂ ಕೂಡ ಅದೇ ಇರುತ್ತೆ, ಕ್ವಾಲಿಟಿ ಚೆನ್ನಾಗೇ ಇರುತ್ತೆ. ನಿಮ್ಮ ಸ್ಟುಡಿಯೋಗೂ ಅದಕ್ಕೂ ತುಂಬಾ ವ್ಯತ್ಯಾಸ ಏನಿಲ್ಲ ಕೇಳುವಾಗ. ಅಂದ್ರೆ ಅಲ್ಲಿ ರಿವರ್ಬ್ ಎಲ್ಲ ಕೊಟ್ಟು ನಿಮ್ ವಾಯ್ಸ್ನ ಸ್ವಲ್ಪ ರಿಚ್ ಮಾಡಿ ಕೊಡ್ತಾರೆ. ಬಟ್ ಇದು ಕೇಳಕ್ಕೂ ಚೆನ್ನಾಗಿರುತ್ತೆ, ರಾ ಇರುತ್ತೆ, ಆದ್ರೂ ಅದು ಒಂಥರ ಕೇಳಕ್ಕೂ ಚೆನ್ನಾಗಿರುತ್ತೆ ಅದು ಕೂಡ.
1: ಇದಲ್ದಿರಾ, ನೀವು ಆಕಾಶವಾಣಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಲೈವ್ ನಲ್ಲಿ ಕೂಡ ಹಾಡಿದ್ದುಂಟ?
0: ಇದೆ ಲೈವ್ ಸುಮಾರಾಗಿದೆ. ಅಂದ್ರೆ ಒಂದ್ಸಲ 4 ಆಕಾಶವಾಣಿ ಸ್ಟೇಷನ್ಗಳು, ಬಹುಶಃ ಬೆಂಗಳೂರು, ಮಂಗಳೂರು, ಧಾರವಾಡ, ಇನ್ನೊಂದ್ ಯಾವ್ದೋ ಭದ್ರಾವತಿ ಇದೆ ಅಂತ ಅನ್ಕೊಂಡಿದೀನಿ. ಸೊ ಅಟ್ ಎ ಟೈಮ್ ಒಂದ್ ಹಾಡು ಈ ನಿಲಯದಿಂದ ನೆಕ್ಸ್ಟ್ ಇನ್ನೊಂದ್ ಹಾಡು ಇನ್ನೊಂದ್ ನಿಲಯ, ಆತರ ಒಂದು ಹೊಸ ಪ್ರಯೋಗ ಮಾಡಿದ್ರು. ಇಲ್ಲಿ ಬಹುಶಃ ಮನೋರಂಜನ್ ಪ್ರಭಾಕರ್, ಇಂದು ವಿಶ್ವನಾಥ್ ಮೇಡಮ್ ಅವ್ರದ್ದೆಲ್ಲ ಕಂಪೋಷನ್ಸ್ ಇಲ್ಲಿ ಆಗಿತ್ತು. ಹಂಗೆ ಧಾರವಾಡದಿಂದ ವಸಂತ್ ಕನಕಾಪುರ, ಆಮೇಲೆ ಇನ್ಯಾರೋ ಒಂದು, ಮಂಗಳೂರಿಂದ ಎಂ ಎಸ್ ಗಿರಿಧರ್, ವಸಂತ್ ಕದ್ರಿ, ಹಿಂಗೆ ಬೇರೆ ಬೇರೆ ಇದರಿಂದ ಒಂದ್ ಇಬ್ಬರಿಬ್ರು
1: ಸ್ಟೇಷನ್, ಎರಡೆರಡು ಹಾಡುಗಳು.
0: ಹೌದು,
1: ಇಲ್ಲಿಂದ ನೀವು ಹಾಡಿದ್ರಿ?
0: ಹೌದು, ಇಲ್ಲಿಂದ ನಮ್ದು ಗ್ರೂಪ್ ಇತ್ತು, ಅದು ಸೋಲೋಗಳು ಇರಲಿಲ್ಲ, ಗ್ರೂಪ್ ಇತ್ತು. ಬಟ್ ಚೆನ್ನಾಗದು ಬಂದಿತ್ತು, ಹೊಸ ಪ್ರಯೋಗ. ಅದು ಕಷ್ಟ, ಒಂದ್ರಲ್ಲಿ ಲೈವ್ ಹೋಗೋದೇ ಕಷ್ಟ, ಅಂತದ್ರಲ್ಲಿ

0: ಅಲ್ಲಿ ಅಲ್ಲಿನ ಸಂಗೀತ ನಿರ್ದೇಶಕರು, ನಾ ಹೇಳಿದೆ ಎಂ ಎಸ್ ಗಿರಿಧರ್ ಅಂತ, ವಸಂತ್ ಕದ್ರಿ ಅಂತ ಇದ್ರು, ಆ ಥರದವರ ಕಂಪೋಸಿಷನ್ಸು ಅಲ್ಲಿ ಹಾಡಿದ್ದೀನಿ. ಆಮೇಲೆ ಮೈಸೂರಲ್ಲಿ ಇವರು ಜಿ ಪುಷ್ಪಲತಾ ಇದ್ರು, ಅವರು ಭದ್ರಾವತಿ ಆಕಾಶವಾಣಿಗೆ ಒಂದ್ಸಲ ಸ್ಪೆಷಲ್ ಪ್ರೋಗ್ರಾಮ್ಗೆ ಅಂತ ಹೇಳಿದ್ರು, ಆಗ ಅಲ್ಲಿ ಅವರ ಸಂಯೋಜನೆಗಳನ್ನು ಹಾಡಿದ್ದೀನಿ. ಹೀಗೆ ಓಡಾಡ್ತಾ ಇದ್ದೆ ಅವಾಗ, ತುಂಬಾ ಆಕಾಶವಾಣಿಯ ಕಾರ್ಯಕ್ರಮಗಳು ತುಂಬಾ ಪೀಕಲ್ಲಿದ್ದ ಟೈಮ್ ಅದು.
1: ಕರೆಕ್ಟ್.
0: ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯ್ತು, ಬಟ್ ಇನ್ನೂ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ.
1: ಒಳ್ಳೇದು ಸುರೇಖ ಅವರೇ, ಇದುವರೆಗೂ ನೀವು ಆಕಾಶವಾಣಿ ಜೊತೆ ಇದ್ದಂತ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಆಕಾಶವಾಣಿಗೆ ಈ ಜೂನ್ 8ಕ್ಕೆ 90 ತುಂಬತ್ತೆ. ಈ 90ರ ಪಯಣದಲ್ಲಿ ಸಾಕಷ್ಟು ಜನ ಕಲಾವಿದರ ಸಹಕಾರ, ಒಡನಾಟ ಎಲ್ಲ ಮೂಡ್ಬಂದಿದೆ. ಹಾಗಾಗಿನೆ ಇದು ಒಂದು ಸಂಸ್ಕೃತಿ ಕೇಂದ್ರವಾಗಿ ಉಳ್ಕೊಂಡಿರೋದು.
0: ಖಂಡಿತ.
1: ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು ತುಂಬಾ ಖುಷಿ ಆಯ್ತು. ಕೇಳಿದ್ರೆ ಇವತ್ತಿನ ಆಕಾಶ ಬುಟ್ಟಿಯಲ್ಲಿ ನಮ್ಮ ಜೊತೆಯಾಗಿದ್ದವರು ಖ್ಯಾತ ಹಿನ್ನೆಲೆ ಗಾಯಕಿ KS ಸುರೇಖ ಅವರು. ಭಾಗವಹಿಸಿದ ನಿಮ್ಗೆ ಧನ್ಯವಾದ.
0: ಧನ್ಯವಾದಗಳು.
2: ಆಕಾಶಬುಟ್ಟಿ ಕೇಳಿದಿರಿ. ಸಂಗೀತ ಕಲಾವಿದರ ಜೊತೆ ಸಂದರ್ಶನ. KS ಸುರೇಖ ಅವರನ್ನು ಸಂದರ್ಶಿಸಿದವರು KL ರಾಜೇಶ್ವರಿ. ಈಗ ಕೇಳೋಣ ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
3: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕ್ಷಯವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟೊಡದು ನಿಗಳಬಹುದು. ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟೊಡದು ನಿಗಳಬಹುದು. ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ ಆಮಿಷದ ತಂಟೆಯಿದು ಮಂಕುತಿಮ್ಮ.
1: ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ ಆಮಿಷದ ತಂಟೆಯಿದು ಮಂಕುತಿಮ್ಮ.

ಈ ಪದ್ಯದಲ್ಲಿ ಸಂಸಾರದ ಇನ್ನೊಂದು ಧರ್ಮವನ್ನು ಕುರಿತಂತೆ ಡಿ ವಿ ಜಿ ಅವರು ವ್ಯಾಖ್ಯಾನ ಮಾಡ್ತಿರುವ ಹಾಗೆ ಕಾಣಿಸ್ತದೆ. ವ್ಯಾಮೋಹಕ್ಕೆ ಎಡೆಗೊಟ್ಟಡೆ ಅದು ನಿಗಳಬಹುದು ಅನ್ನೋ ಮಾತಿನಲ್ಲಿ ನಿಗಳ ಅನ್ನೋದಕ್ಕೆ ಅರ್ಥ ಸಂಕೋಲೆ ಅಂತ. ಸಂಕೋಲೆ ಅನ್ನೋದು ಯಾವಾಗ ಆಗ್ತದೆ ಅಂತಂದರೆ ಈ ಬದುಕಿನಲ್ಲಿ ವ್ಯಾಮೋಹಕ್ಕೆ ಎಡೆಗೊಟ್ಟಡೆ, ಎಡೆ ಅಂದರೆ ಸ್ಥಾನ ಕೊಟ್ಟಡೆ. ವ್ಯಾಮೋಹ ಅಂತಂದರೆ ಡಿ ವಿ ಜಿ ಅವರು

ಪ್ರಕಾರ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತಹ ಮೋಹ ಅನ್ನೋ ಅರ್ಥ. ಯಾಕೆಂತಂದರೆ ಮೊದಲ ಸಾಲಿನಲ್ಲಿ ಪ್ರೇಮ ಅತಿಶಯವಿರದ ದಾಂಪತ್ಯ ವರ್ಧಿಸದು ಅನ್ನೋ ಮಾತೇನಿದೆ, ಅಲ್ಲಿ ಪ್ರೇಮ ಅಧಿಕವಾಗಿರದೇ ಇರುವಂತಹ ದಾಂಪತ್ಯ, ಗಂಡ ಹೆಂಡತಿಯ ಸಂಬಂಧ ಅದು ವರ್ಧಿಸದು. ಸೊ ಪ್ರೇಮ ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸಂಸಾರದ ಇನ್ನೊಂದು ಮುಖವನ್ನು ಕುರಿತಂತೆ ಡಿ ವಿ ಜಿ ಅವರು ಇಲ್ಲಿ ವ್ಯಾಖ್ಯಾನ ಮಾಡೋದನ್ನು ಗಮನಿಸಬಹುದು. ಪ್ರೇಮ ಮತ್ತು ವ್ಯಾಮೋಹ ಇವೆರಡನ್ನೂ ಒಂದಕ್ಕೊಂದು ವಿರುದ್ಧವಾದಂತಹ ಪದ ಮತ್ತು ಅರ್ಥವುಳ್ಳಂತಹ ತತ್ವಗಳು ಅನ್ನೋದನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರೇಮ ಅನ್ನೋದು ಕಾಮವನ್ನು ಮೀರಿದ ಒಂದು ಮೌಲ್ಯ, ಅದು ಬಹಳ ಮುಖ್ಯ ಅಂತ ಹೇಳೋದು ಡಿ ವಿ ಜಿ ಅವರ ಇಲ್ಲಿಯ ಮಾತು. ವ್ಯಾಮೋಹ ಅಂತಂದರೆ ದೇಹಕ್ಕೆ ಕಟ್ಟಿಕೊಂಡಂತಹ ಮೋಹ, ಅದು ಲೈಂಗಿಕ ತೃಷಿ ಅಂತ ಕೂಡ ಕರಿಬೋದು ಅದನ್ನ. ಅಂತಹ ಮೋಹಕ್ಕೆ ಸ್ಥಾನ ಮಾಡಿಕೊಟ್ರೆ ಅದು ಸಂಕೋಲೆ ಆಗ್ತದೆ, ಬಂಧಿಸ್ತದೆ ನಮ್ಮನ್ನು, ಹೆಚ್ಚು ಮನುಷ್ಯರನ್ನು ಅರ್ಥಕೊಳ್ಳೋದಕ್ಕೆ ಅದು ದಾರಿ ಮಾಡಿಕೊಡೋದಿಲ್ಲ. ಅದರಿಂದ ಸಾಮರಸ್ಯ ಎಂತೂ ಕಾಣ್ಬೋದು ಈ ವಿಷಮದಲ್ಲಿ. ವಿಷಮ ಅಂತಂದರೆ ಕೇವಲ ವ್ಯಾಮೋಹಕ್ಕೆ ಎಡೆ ಮಾಡಿಕೊಟ್ರೆ ಸಾಮರಸ್ಯ ಹೇಗುಂಟಾಗುತ್ತೆ? ಬೇಂದ್ರೆಯವರು ಒಂದು ಮಾತಿದೆ, ಸಮರಸವೇ ಜೀವನ ಅಂತ. ಸೊ ರಸವೂ ಇರಬಾರ್ದು, ಅತಿರಸವೂ ಇರಬಾರ್ದು, ವಿರಸವೂ ಇರಬಾರ್ದು, ಸಮರಸವಿರಬೇಕು ಅನ್ನೋ ಬೇಂದ್ರೆ ಮಾತನ್ನು ಹೆಚ್ಚು ಕಡಿಮೆ ಅದನ್ನು ಹೋಲುವಂಥ ಒಂದು ಭಾವ ಇಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಾಮರಸ್ಯವನ್ನೆಂತು ಕಾಣ್ಬೋದು ಈ ವಿಷಮದ, ವಿಷಮ ಅದು ವ್ಯಾಮೋಹಕ್ಕೆ ಒಳಗಾದರೆ ಅದು ವಿಷಮ ಸ್ಥಿತಿಯೇ ಉಂಟಾಗ್ತದೆ. ಹೀಗಾಗದಾಗ ವಿಷಮರಸ ಬದಲು ಸಾಮರಸ್ಯವನ್ನು ನಾವು ಗಳಿಸ್ಕೋಬೇಕಾದ್ರೆ ಪ್ರೇಮದ ಅತಿಶಯ ಬೇಕೇ ಬೇಕು ಅಂತ ಅನ್ನುವ ಮಾತು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾರೆ ಹಾಗೆ ಕಾಣಿಸ್ತದೆ. ವ್ಯಾಮೋಹವನ್ನು ಮೀರಿ, ಯಾಕೆಂತಂದರೆ ಅದು ಆಮಿಷದ ತಂಟೆ ಅಂತ ಹೇಳ್ತಿದ್ದಾರೆ ಈ ಪದ್ಯದಲ್ಲಿ. ಅಂದರೆ ಆಮಿಷ ಅಂತಂದರೆ ಲೋಭ, ಶರೀರಕ್ಕೆ ಮೂಲವಾಗಿರುವಂತಹ ಒಂದು ವ್ಯಾಮೋಹ ಅದು. ಅದನ್ನು ಆ ತಂಟೆಯನ್ನು ಆ ಗಲಾಟೆಯನ್ನು ಮೀರಿ ಪ್ರೇಮವನ್ನು ವರ್ಧಿಸುವುದು ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನುವ ಭಾವ ಇಲ್ಲಿ ಡಿ ವಿ ಜಿ ಅವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಸತೀಯವಲು ಮಾತೆ ಸತ್ಯಭಾಮೆವಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಕೈ ಕೈಯವಲು ಮಾತೆ ಸತ್ಯಭಾಮೆವಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ.

ಈ ಪದ್ಯದಲ್ಲಿ ಮತ್ತೆ ನಮಗೆ ಗೊತ್ತಿರುವಂತಹ ಜನಪ್ರಿಯ ಪುರಾಣಗಳ ಕಥೆಯನ್ನು ರೂಪಕದ ಭಾಷೆಯಲ್ಲಿ ತಂದು ಡಿ ವಿ ಜಿಯವರು ಸಂಸಾರದ ಸ್ವರೂಪವನ್ನು ಕುರಿತಂತೆ ಕೆಲವು ವಿಚಾರಗಳನ್ನ ಮಂಡಿಸೋದನ್ನು ನಾವು ಗುರುತಿಸ್ಬೋದು. ಕೈಕೇಯಿ ಹಾಗೆ ತಾಯಿ, ಸತ್ಯಭಾಮಿಯ ಹಾಗೆ ಸತಿ ಅಂತ ಹೇಳೋ ಮಾತಿನಲ್ಲಿ ಈ ಮಾತೆಯ ಪ್ರೇಮ ಮತ್ತು ಸತ್ಯಭಾಮೆ ಎನ್ನುವಳ ಹೆಂಡತಿಯ ಪ್ರೇಮ ಇವುಗಳು ಹೇಗಿವೆ ಅಂತಂದರೆ ಅವು ಸಂಸಾರ ಲೀಲೆಯನ್ನು ಆಟವಾಡಿಸ್ತಿರೋಕ್ಕೆ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಿರೋ ಮಾತು.

0: ಇಲ್ಲಿ ಮಮತೆ ಇದೆ, ಆದರೆ ಮಮತೆ ಕೇವಲ ವೈಯಕ್ತಿಕವಾದ ಮಮತೆಯಾಗಿ ರೂಪುಗೊಳ್ತಾ ಇದೆ. ಕೈಕೇಯಿ ಇದು ಸತ್ಯಭಾಮೆ ಅವಳದು ಹೆಂಡತಿ ಆದರೂ ಕೂಡ ಮತ್ಸರ ಇದೆ ಅವಳಿಗೆ. ಹೀಗಾಗಿ ಈ ಈ ಮತ್ಸರ ಮತ್ತು ಮಮತೆ ಮೋಹಗಳು ಏನಿವೆ ಇವುಗಳು ಇರಬೇಕು ಸಂಸಾರದಲ್ಲಿ. ಹೇಗಿರಬೇಕು ಅಂತಂದರೆ ಅವು ಒಂದು ರೀತಿ ಲೋಕನಾಟಕವಾಗಿ ನಮಗೆ ಗೋಚರವಾಗ್ತಾ ಇವೆ. ಅಂದರೆ ಇದರ ಮೂಲಕ ಯಾವುದು ಮೌಲ್ಯಯುತವಾದದ್ದು, ಯಾವುದು ಅಲ್ಲ, ಯಾವುದು ನಿಜವಾದ ಪ್ರೇಮ, ಯಾವುದು ಮೋಹ, ಯಾವುದು ಮತ್ಸರ ಅನ್ನೋದು ತಿಳಿತದೆ. ಆದ್ದರಿಂದ ಇಂಥದೊಂದು ಮಾತೆಯ ಹೆಂಡತಿಯ ಲೀಲೆ ಅನ್ನೋದು ಒಂದು ನಾಟಕವಾಗಿ ರೂಪುಗೊಂಡರೆ ಮನುಷ್ಯ ತನ್ನನ್ನು ತಾನು ಯಾವುದು ನಿಜ ಯಾವುದು ಸತ್ಯ ಅಂತ ಕಂಡುಕೊಳ್ಳೋಕೆ ದಾರಿ ಆಗುತ್ತೆ ಅನ್ನೋ ಮಾತನ್ನು ಬಹುಶಃ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನ್ ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು, ನಾವೇ ತಾನೆ.
2: ಕಂಡ ಕಂಡಲ್ಲಿ ಕಸ ಹಾಕದಿರಿ. ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:35 ವಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5 ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99% ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ, ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ.
ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40 ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಆನಂದ್ ಮಿತ್ತಲ್

0: ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರವಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 9:00 AM

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:45. ಸೇಫ್ ಡ್ರೈವ್ ಗಾನ ಬಜಾನ ವಿಭಾಗ ಸಮೀಕ್ಷೆ.

ಇವತ್ತಿನ ಸಮೀಕ್ಷೆಯಲ್ಲಿ ನಾವು ಕೇಳಿರೋದು ಈ ಬೆಣ್ಣೆ ಹಚ್ಚೋದು ಅಂತ ಹೇಳ್ತೀವಲ್ಲ, ಬಕೆಟ್ ಹಿಡಿಯೋದು ಅಂತ ಹೇಳ್ತೀವಲ್ಲ, ಇದೆಲ್ಲ ಹೌದಾ? ಬೆಣ್ಣೆ ಹಚ್ಚಿದ್ರೆ ಮಾತ್ರ ರೀ ಕೆಲಸ ಆಗೋದು ಅಂತ ಹೇಳ್ತಾ ಇರ್ತೀವಿ. ಹಾಗೆ ಯಾವುದೋ ಒಂದು ಒಳ್ಳೆ ಕೆಲಸ ಅಥವಾ ಯಾವುದೋ ಒಂದು ಪ್ರಶಸ್ತಿ, ಅಧಿಕಾರ, ಹೆಸರು, ಯಶಸ್ಸು, ಇದಕ್ಕೆಲ್ಲ ಕಾರಣ ಬೆಣ್ಣೆ ಹಚ್ಚೋದು, ಅದಿರಬೇಕು ಅಥವಾ ಬಕೆಟ್ ಹಿಡಿಬೇಕು. ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಗಾದೆನೇ ಇದೆ. ಹೀಗೆಲ್ಲ ಮಾತಾಡ್ತಾರೆ, ಆದರೆ ಅಟ್ ದ ಸೇಮ್ ಟೈಮ್ ಏನು ಹೇಳ್ತೀವಿ, ಇದೆಲ್ಲ ಅಲ್ಲ. ನರಿ ತನಗೆಟುಕದ ದ್ರಾಕ್ಷಿಯನ್ನು ಹುಳಿ ಅಂತ ಹೇಳುತ್ತಲ್ಲ, ಹಾಗೆ ನಮಗದು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಲೇಪ ಲೋಪ ಮಾಡ್ತಾರೆ ಅನ್ನೋ ಮಾತುಗಳನ್ನು ಕೇಳ್ತೀವಿ. ನೀವೇನಂತೀರಿ ಅನ್ನೋದೇ ಇವತ್ತಿನ ಸಮೀಕ್ಷೆ. ನಮಗೆ ನೀವು ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಕಳಿಸಬಹುದು 9483091029. ಇನ್ನೈದಾರು ನಿಮಿಷಗಳಲ್ಲಿ ಒಂದು ಗೀತೆಯನ್ನು ಕೇಳಿ ನೋಡೋಣ ಯಾರೆಲ್ಲ ಏನು ಹೇಳಿದರು. ನಿಮ್ಮ ಎಲ್ಲ ಸಂದೇಶಗಳ ಸಮಗ್ರ ವಿಚಾರಗಳು ನೋಡಿ ನಂತರ ಯಾರು ಎಷ್ಟು ಅಂತ ಫಲಿತಾಂಶವನ್ನು ನೋಡೋಣ. ಕಾಯ್ತಾ ಇರಿ, ಕೇಳ್ತಾ ಇರಿ ವಿವಿಧ ಭಾರತಿ.

ಹರಿಪ್ರಿಯ ದೀಪಕ್ ಬ್ಲೂ ಹಾಗೂ ಸಂಗಡಿಗರು ಹಾಡಿದ ಪವನ್ ಭಟ್ ಅವರ ರಚನೆ ಕೇಳಿದಿರಿ. ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ನಿರ್ದೇಶನವಿತ್ತು. ಜೂನಿಯರ್ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಕಾಯ್ತಾ ಇದ್ದೀರಿ. ಇವತ್ತಿನ ಫಲಿತಾಂಶಕ್ಕಾಗಿ ಸಮೀಕ್ಷೆಯಲ್ಲಿ ಯಾರೆಲ್ಲ ಏನು ಹೇಳಿದರು ಅಂತ ಫಲಿತಾಂಶಕ್ಕಾಗಿ ಕಾಯೋದೇನಿದೆ ನಿಮಗೆ ಗೊತ್ತೇ ಇದೆ, ಯಾಕೆಂದರೆ ಉತ್ತರ ಕೊಟ್ಟಿದ್ದು ನೀವೇ ತಾನೇ. ಇವತ್ತಿನ ವಿಭಾಗ ಸಮೀಕ್ಷೆಯ ವಿಷಯ ಹೀಗಿತ್ತು. ನಾವು ಯಾವುದಾದರೂ ಕೆಲಸ ಆಗಬೇಕು ಅಂದರೆ ವಶಿಲಿ ಬಾಜಿ ಇರಬೇಕಪ್ಪ, ತುಂಬ ದುಡ್ಡು ಕೊಡಬೇಕಪ್ಪ, ತುಂಬ ಬೆಣ್ಣೆ ಹಚ್ಚಬೇಕಪ್ಪ, ಬಕೆಟ್ ಹಿಡಿಬೇಕಪ್ಪ, ಟ್ಯಾಂಕ್ ಆಗಬೇಕಪ್ಪ, ಹೊಗಳು ಭಟ್ರ ಆಗಬೇಕಪ್ಪ ಅಂತೆಲ್ಲ ಹೇಳೋದನ್ನು ಕೇಳ್ತಾ ಇರ್ತೀವಲ್ಲ. ಸಣ್ಣ ಆಫೀಸ್ನಿಂದ ಹಿಡಿದು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕಾರ್ಪೊರೇಟ್ ಘಟಕಗಳವರೆಗೂ ಈ ಬೆಣ್ಣೆ ಹಚ್ಚೋದು ಚಾಲ್ತಿಯಲ್ಲಿದೆ ಅಂತ ಕೇಳ್ತಾ ಇರ್ತೀವಿ. ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಹೀಗೆ ಸುತ್ತಾಟದಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಅಟ್ ದ ಸೇಮ್ ಟೈಮ್ ಇದು ಹಾಗೆಲ್ಲ ಅಲ್ಲ. ಯಾರಿಗೆ ಸಿಗಲ್ವೋ ಅವರು ಆ ರೀತಿ ಹಳಹಳಿಸ್ತಾರೆ ಅಷ್ಟೇ, ಅಂಥದ್ದೇನೂ ಇಲ್ಲ, ಎಲ್ಲವೂ ಸತ್ಯವಾಗಿ ನಡೆಯುತ್ತೆ. ಸುಮ್ಮನೆ ಹೀಗೆಲ್ಲ ಮಾತಾಡ್ತಾರೆ, ಸುಮ್ಮನೆ ಏನೋ ಹೇಳ್ತಾರೆ ಅನ್ನುವಂಥ ಮಾತುಗಳನ್ನು ಕೇಳ್ತೀವಿ. ನೀವು ಏನಂತೀರಿ, ಈ ಬೆಣ್ಣೆ ಹಚ್ಚೋದು ಇದೆಯಾ, ಬೆಣ್ಣೆ ಹಚ್ಚಿದ್ರೇ ಕೆಲಸ ಆಗೋದು ಅಂತಾರಲ್ಲ, ಇದು ಸತ್ಯವಾ ಅಂತ ಇವತ್ತು ನಾವು ಕೇಳಿದ ಪ್ರಶ್ನೆ, ಅಂದರೆ ಇವತ್ತಿನ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ ಅಂತ ಹೇಳಿದ್ದು. ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ, ಸುಮಾರು 108 ಸಂದೇಶಗಳು ನಮಗೆ ಬಂದಿವೆ ಈ ಒಂದೂವರೆ ಗಂಟೆ ಅವಧಿಯಲ್ಲಿ. ಯಾರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ. ಅಷ್ಟೂ ಸಂದೇಶಗಳನ್ನು ನೋಡೋಕ್ಕೆ ಆಗದೇ ಇರಬಹುದು, ಆದರೆ ಲೆಕ್ಕದಲ್ಲಿ ಎಲ್ಲ ಸಂದೇಶಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಾ ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಿದ್ರು. ಆದರೆ ಈಗ ಅವರು ಅಮೆರಿಕಾದಿಂದ ಸಂದೇಶವನ್ನು ಕಳಿಸಿದ್ದೀನಿ ಅಂತ ಹೇಳ್ತಾರೆ ಶಕುಂತಲಾ ಅವರು. ನಾನು ಈ ವಿಚಾರವನ್ನು ಒಪ್ಕೊಳ್ತೀನಿ, ಹೌದು ಬೆಣ್ಣೆ ಹಚ್ಚಿದ್ರೇ ಕೆಲಸ ಆಗೋದು ಅಂತ ಹೇಳ್ತಾರೆ. ಭಾಗ್ಯಮೂರ್ತಿ ಅವರು ಟೆಕ್ಸಸ್ USAಯಿಂದ ಸಂದೇಶವನ್ನು ಕಳಿಸಿ, ಬೆಣ್ಣೆ ಹಚ್ಚುವವರು ಮತ್ತು ಹಚ್ಚಿಸಿಕೊಳ್ಳುವವರು ಖಂಡಿತ ಇದ್ದಾರೆ, ಅದು ಭಾರತದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಅಂತ ಹೇಳಿದ್ದಾರೆ. ಸಂಜೆ ನಮಸ್ಕಾರ, ಎಷ್ಟು ಚೆನ್ನಾಗಿತ್ತು ಹಳೆಯ ಹಾಡುಗಳು, ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ ಅಂತಾರೆ ಗಜಾನನ ಭಟ್ ಬೋಳನಮಕ್ಕಿಯಿಂದ. ಬೆಣ್ಣೆ ಹಚ್ಚೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೆ ಹಾಗೆ ಅಂತ ಈ ಬರೀ ಅದರಿಂದನೇ ಕೆಲಸ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೂ ಅವರ ಮಾತು ಬೆಣ್ಣೆ ಕಡೆಗೆ ಒಲಿದಿದೆ. ಶಾಂತಾಚಾರ್ ಬಡಿಗೇರವರು ಬೆಣ್ಣೆ ಹಚ್ಚೋದು ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ. ಬಹಳ ದಿನದಿಂದ ಪ್ರಾಮಾಣಿಕತೆ, ಅರ್ಹತೆ, ಪರಿಶ್ರಮ, ಸರಿಯಾದ ವಿಧಾನದಿಂದ ಕೂಡ ಅನೇಕ ಕೆಲಸಗಳು ಆಗುತ್ತೆ, ಆದರೆ ಬೆಣ್ಣೆ ಹಚ್ಚಲೇಬೇಕು ಅನ್ನೋದೇನಿಲ್ಲ, ಬೆಣ್ಣೆ ಹಚ್ಚದೆ ನಾವಿರಬಹುದು ಅಂತಾರೆ. ಚಂದನ್ ತುಮಕೂರಿನಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ನನಗೆ ರಿಸಲ್ಟ್ನಲ್ಲಿ ಆಸಕ್ತಿ ಅಂತ. ಬೆಣ್ಣೆ ಹಚ್ಚೋದು ಅನ್ನೋ ನಿಮ್ಮ ಮಾತೇ ಅರ್ಥ ಇಲ್ಲದ್ದು. ನಮ್ಮ ಪ್ರಕಾರ ಸ್ವಾರ್ಥದ ಕೆಲಸ ಮಾಡಿಕೊಳ್ಳೋರು ಈ ರೀತಿಯೆಲ್ಲ ಮಾಡ್ತಾರೆ, ಅದೆಲ್ಲ ಏನೂ ಬೇಡ ಅನ್ನೋರು ಅವರು ಪಡಿಗವರು ಇರ್ತಾರೆ ಅಂತಾರೆ ಸಾವಿತ್ರಿ ಉಮೇಶ್ ಅವರು. ಇವತ್ತಿನ ಮನುಷ್ಯನ ಜೀವನದಲ್ಲಿ ಜೊತೆ ಜೊತೆಯಲ್ಲೇ ಇದು ಸಾಕ್ತಾ ಇದೆ, ಇದೇ ಇದು ಅಂತಾರೆ ಹೆಬ್ಬಾಳದ ರಮೇಶ್ ಅವರು. ಹೌದು ಬೆಣ್ಣೆ ಹಚ್ಚೋದು ಇದೆ ಅಂತಾರೆ ನಮ್ಮ ಶ್ರೋತರು, ಹೆಸರು ಹಾಕಲಿಲ್ಲ. 452 ತುಂಬ ತುಂಬ ಒಳ್ಳೆಯ ವಿಷಯ, ಎಷ್ಟು ಸುಲಭವಾಗಿ ಇದನ್ನು ನಿಭಾಯಿಸ್ತಾ ಇದ್ದೀರಿ. ಹೌದು ಬೆಣ್ಣೆ ಹಚ್ಚೋದು ಇದೆ. ಉದಾಹರಣೆಗೆ ಎಷ್ಟೊಂದು ವಿಚಾರಗಳನ್ನು ನಾವು ಹೇಳಬಹುದು ಅಂತಾರೆ ಕವಿತಾ ಶ್ರೀನಿವಾಸ್ ಅವರು. ಮಲ್ಲೇಶ್ವರದ ಹರಿಪ್ರಕಾಶ್ ಅವರು, ಹೌದು ಬೆಣ್ಣೆ ಹಚ್ಚೋದು ಅನ್ನೋದು ಇದೆ, ಯಾಕೆಂದರೆ ಎಷ್ಟೋ ವರ್ಷಗಳಿಂದ ನಾವು ಕೂಡ ಎಷ್ಟೋ ಕೆಲವು ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂತ ಹೋದಾಗಲೆಲ್ಲ ಅದು ಸಾಧ್ಯ ಆಗಲೇ ಇಲ್ಲ, ಯಾಕೆ ಅಂದರೆ ಈ ಬೆಣ್ಣೆ ಹಚ್ಚೋಕ್ಕೆ ನಮಗೆ ಬರೋಲ್ವಲ್ಲ, ಆದ್ದರಿಂದ ನಮಗೆ ಕೆಲವು ಕೆಲಸಗಳು ಆಗಲಿಲ್ಲ ಅಂತಾರೆ ಹರಿಪ್ರಕಾಶ್ ಅವರು ಮಲ್ಲೇಶ್ವರದಿಂದ. ಇವತ್ತು ಮನುಷ್ಯನ ಜೀವನದಲ್ಲಿ ಈ ಬೆಣ್ಣೆ ಹಚ್ಚೋದು ಇಲ್ಲದೆ ಏನೂ ಸಾಧ್ಯ ಆಗೋದಿಲ್ಲ ಅಂತಾರೆ ಶಿವಮೊಗ್ಗದ ಭಾಗ್ಯ ಅವರು. ಹಾಗೆ ಹುಸೇನ್ ಶಿವಮೊಗ್ಗದಿಂದ ಅವರು ಕೂಡ ಇದೇ ಅಭಿಪ್ರಾಯ ಹೇಳ್ತಾರೆ. ನಾಗರತ್ನ ರಾಜಾಜಿನಗರ ಹೇಳ್ತಾರೆ, ಬೆಣ್ಣೆ ಇದೆ ಆದರೆ ನಾವು ಹಚ್ಚಲ್ಲಪ್ಪ ಅಂತ. ಶಿವಮೊಗ್ಗದ ಮತ್ತೊಬ್ಬರು ಮಂಜು ಅವರು, ಬೆಣ್ಣೆ ಹಚ್ಚೋದು ಇದೆ ಮೇಡಮ್, ಖಂಡಿತ ಇದೆ ಅಂತ
ಗಟ್ಟಿ ದನಿಯಲ್ಲಿ ಹೇಳಿದ್ದಾರೆ. ರೇಣುಕಾ ಅವರು ಕೂಡ ಸಂಜೆಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು, ಗೀತೆಗಳನ್ನು ಕೇಳ್ತಾ ನಮಗೆ ತುಂಬ ಸಂತೋಷ ಆಯಿತು, ವಿಶೇಷವಾದ ಗೀತೆಗಳನ್ನು ಇವತ್ತು ನೀವು ಪ್ರಸಾರ ಮಾಡಿದಿರಿ ಅಂತ ಹೇಳ್ತಾರೆ. ಜವರೇಗೌಡ ಅವರು ಪೀಣ್ಯದಿಂದ ಇದೆ ಅಂತ ಹೇಳಿದಿರಿ, ವಾಣಿಶ್ರೀ ಧಾರವಾಡದಿಂದ. ನಿಜ, ಖಂಡಿತ ಬೆಣ್ಣೆ ಹಚ್ಚಲೇಬೇಕು, ಇಲ್ಲಾಂದರೆ ಯಾವ ಕೆಲಸನೂ ಆಗೋದು ಕಠಿಣ ಕಣ್ರಿ ಅಂತ. ಅಲ್ಲ, ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ, ಹಾಗಿರುವಾಗ ಮನುಷ್ಯನಿಗೆ ಯಾಕೆ ಬೆಣ್ಣೆ ಹಚ್ಚಬಾರದು? ಬೆಣ್ಣೆ ಹಚ್ತಾರೆ, ಕಾರಣ ನಮಗೆ ಕೆಲವೊಮ್ಮೆ ಗೊತ್ತಿರಲಿಕ್ಕಿಲ್ಲ, ಆದರೆ ಈ ರೀತಿ ಎಲ್ಲ ನಡೆಯುತ್ತೆ ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಈಶ್ವರ ನಾಡಿಗೇರ, ಬೆಣ್ಣೆ ಹಚ್ಚೋದು ಇದೆ ರೀ. ಉದಾಹರಣೆಗೆ ಅದನ್ನು ಇನ್ನೂ ಒಂದು ಥರ ಹೇಳಬೇಕು ಅಂದರೆ ಮಸ್ಕ ಹೊಡೆಯೋದು ಅನ್ನೋಂಥ ಪದ ಕೊಟ್ಟಿದ್ದಾರೆ ಇವರು. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನ್ಯವರು, ಬೆಣ್ಣೆ ಹಚ್ಚಿ ಕೆಲಸ ಮಾಡಿಸ್ಕೊಳ್ಳೋದು ಸಹಜ, ಆದರೆ ಅದು ಪ್ರಮುಖ ಆಗಬಾರದು ಅಂತಾರೆ. ಹಾ, ಶಿವನೇ ಹೊಗಳಿಕೆಗೆ ಮಣಿತಾನೆ, ಆತ್ಮಲಿಂಗನೇ ಕೊಟ್ಟುಬಿಟ್ಟ ಅಂತ ನಾವು ಕತೆ ಕೇಳಿಲ್ವಾ? ಹಾಗಿದ್ಮೇಲೆ ಸಾಮಾನ್ಯ ಮನುಷ್ಯರು ಎಷ್ಟು ಮಾತ್ರ ಅಂತಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ಬಾಬು ಸಾಗರದಿಂದ, ಎಂಥ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಿ, ಅದನ್ನು ಸರಳವಾಗಿ ಹೇಳ್ತಾ ಇದ್ದೀರಿ, ಆದರೆ ಬೆಣ್ಣೆ ಹಚ್ಚೋದು ತುಂಬ ಕಷ್ಟ ಇದೆ, ಈ ಅಭ್ಯಾಸ ಅಂತೂ ಇದೆ ಅಂತ ಹೇಳಿದ್ದಾರೆ. ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಯಜಮಾನರಿಗೆ ಬೆಣ್ಣೆ ಹಚ್ಚಿದ್ದು ಉಂಟು ಕೆಲವು ಸಲ ಅಂತ ನಮ್ಮ ಶ್ರೋತೃ ಮೋನಿಕಾ ಅವರು ಹೇಳ್ತಾರೆ. ಹೌದು, ಮನೆಯಲ್ಲೂ ಕೂಡ ಈ ಬೆಣ್ಣೆ ಹಚ್ಚೋದು ಕೆಲವೊಮ್ಮೆ ನಾವು ಕಾಣ್ತೀವಿ, ಅಂದರೆ ಅಪ್ಪ ಅಮ್ಮ ಆಮೇಲೆ ಮಕ್ಕಳ ನಡುವೆ, ಅತ್ತೆ ಸೊಸೆ ನಡುವೆ, ಅಂದರೆ ಸಂಸಾರದಲ್ಲೂ ಈ ಬೆಣ್ಣೆ ಹಚ್ಚುವಿಕೆ ಎಲ್ಲೋ ಕಡೆ ಕೆಲಸ ಮಾಡುತ್ತೆ ಅಂತ ಕೆಲವರ ಅಭಿಪ್ರಾಯ ಇದೆ. ಬೆಣ್ಣೆ ಹಚ್ಚಿದ್ರೇ ಕೆಲಸ ಆಗೋದು ಅಂತಾರೆ ಜಗದೀಶ್ವರ ಆಚಾರ್ ಅವರು. ಬಟ್ರಿಂಗ್ ಅಂತಾರೆ ಮೇಡಮ್ ಇಂಗ್ಲೀಷ್ನಲ್ಲಿ ಅಂತ ರಘುವನಹಳ್ಳಿಯ ಸೂರ್ಯನಾರಾಯಣ ಅವರು ಹೇಳ್ತಾರೆ. ಅನಿವಾರ್ಯ ಆಗ್ಬಿಟ್ಟಿದೆ ಇಷ್ಟ ಇಲ್ಲದೆ ಇದ್ರೂ ಅಂತ ಇವರ ಅನಿಸಿಕೆ. ಸತೀಶ್ ನಾಯಕ್, ವಸಂತಿ ನಾಯಕ್, ಬೀದರ್ ಗಣೇಶ್, ಮುದ್ದಾ ಮಹೇಶ್, ಗಣೇಶ್, ರಶ್ಮಿ ಮತ್ತು ಮನೆಯವರು, ಹೊವಳೆ ಲಕ್ಷ್ಮೀ, ಚಂದ್ರಶೇಖರ್ ಅವರು, ಭಾಗ್ಯ ಮತ್ತು ಮನೆಯವರು, ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ, ಶಕುಂತಲಾ ಶಂಕರ್ ಮಂಡ್ಯದಿಂದ. ಬಕೆಟ್ ಹಿಡಿಯೋದು, ಬೆಣ್ಣೆ ಹಚ್ಚೋದು ಇದೆಲ್ಲ ಶಾಶ್ವತ ಅಲ್ಲ, ಗೊತ್ತಾಗೋವರೆಗೂ ಅದೇನೋ ಇರಬಹುದು ಅಂತ ಅಂದ್ಕೊಳ್ತೀವಿ, ಆದರೆ ಆಮೇಲೆ ಸತ್ಯ ಅರಿವಾಗತ್ತಲ್ಲ, ನಿಜರೂಪ ಗೊತ್ತಾಗತ್ತಲ್ಲ ಅಂತ ಹೇಳ್ತಾರೆ. ಅನಂತಕುಮಾರ್ ಅರಸು ಕಡಬದಿಂದ, ಕೌಸಲ್ಯ ಬನಶಂಕರಿಯಿಂದ, ಉತ್ತರಹಳ್ಳಿಯ ಭಾರತೀಯವರು, ನಡೆಯಲ್ಲ ಇದೆಲ್ಲ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗೆ ಗುರುತಿಸುವಿಕೆ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳ್ತಾರೆ. ಉಮಾ ಅವರು, ಹಾಗೆಯೇ ಮಂಡಿಕಲ್ನ ಕೃಪಾ, ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಕೆಂಗೇರಿ ನೇತ್ರ ಅವರು, ವೇದಶೆಟ್ಟಿ ಕಾಳಾವರದಿಂದ, ಶಿವಲಿಂಗಯ್ಯ ಹಿರೇಮಠ್ ಮುಗಳಗೌಡ, ಸುಭನ್ ಕೊರಿ ಹಂಪಸಾಗರದಿಂದ, ಚನ್ನೇಗೌಡ ಮಾಕನೂರು, ಇನ್ನೂ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಒಟ್ಟು ಸುಮಾರು 108 ಸಂದೇಶಗಳು 7:50 ನಮಗೆ ಬಂದದ್ದು. ಎಲ್ಲವನ್ನ ಲೆಕ್ಕ ಹಾಕಿ ಹಾಗೆ ಎಸ್ ಎಷ್ಟು ನೋ ಎಷ್ಟು ಅಂತ ನೋಡಿದಾಗ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀರಿ. 99 ಮಂದಿ ಹೇಳಿದರೆ ಬೆಣ್ಣೆ ಹಚ್ಚಿದ್ರೇನೆ ಕೆಲಸ ಆಗೋದು ಅಂತ. ಇನ್ನು 9 ಜನ ಮಾತ್ರ ಹೇಳಿದರೆ ಇಲ್ಲ, ಸತ್ಯ ಮತ್ತು ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ಕೆಲಸಗಳು ಆಗತ್ವೆ, ಶ್ರಮಕ್ಕೆ ಕೆಲಸಗಳು ಆಗತ್ವೆ, ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಕೆಲಸಗಳು ತನ್ನ ಪಾಡಿಗೆ ತಾನು ಆಗತ್ತೆ, ಬೆಣ್ಣೆ ಹಚ್ಚೋದಕ್ಕೆ ಹೋಗಬಾರದು ಅಂತ ಹೇಳಿರುವವರ ಸಂಖ್ಯೆ 9. 99 ಜನ ಹೇಳಿರೋದು ಬೆಣ್ಣೆ ಹಚ್ಚಿದ್ರೇನೆ ಕೆಲಸ ಆಗತ್ತೆ ಅಂತ. ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಿಮ್ಮ ಅನಿಸಿಕೆಗಳನ್ನು ಪ್ರಾಮಾಣಿಕವಾಗಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಕ್ಕೆ ಆತ್ಮೀಯ ಶ್ರೋತೃ ಬಾಂಧವರೇ ನಿಮಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿಭಾಗ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ವಿ.ಕೆ. ಸುಮತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಮತ್ತು ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಬಳಿಕ ವಿಧಾನಸೌಧದಲ್ಲಿರುವಂತಹ ಮುಖ್ಯಮಂತ್ರಿ ಕಚೇರಿಗೆ ಆಗಮಿಸಿ ಅಧಿಕಾರ ಸ್ವೀಕರಿಸಿದರು. ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರಲ್ಲಿ ಸಂಗ್ರಹಿಸಿದ ದತ್ತಾಂಶಗಳ ಆಧಾರದ ಮೇಲೆ ಸಿದ್ದಪಡಿಸಿದ ವರದಿಯನ್ನು ಮೇ 27ರಂದು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿಳಿಸಿದೆ. ಇಂಡೋನೇಷ್ಯಾದ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮಲೇಷ್ಯಾ ಜೋಡಿ ವಿರುದ್ಧ 6-11 ಅಂತರದಿಂದ ಸೋಲು ಅನುಭವಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೇ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಈಗ ಚಿತ್ರಗೀತೆ, ಭಾವಗೀತೆ, ಗಜಲ್ಗಳು, ಜನಪದ ಗೀತೆ, ಭಕ್ತಿಗೀತೆ, ಎಲ್ಲ ಸಂಗೀತ ವೈವಿಧ್ಯ ಕಾರ್ಯಕ್ರಮ ಮಧುರ ಆಲಾಪ.

ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳೋಣ, ಮಧುರ ಆಲಾಪವನ್ನು ಪ್ರಾರಂಭ ಮಾಡೋಣ ಒಂದು ಭಕ್ತಿಗೀತೆಯೊಂದಿಗೆ.

ಸಂಗೀತ ವೈವಿಧ್ಯವನ್ನ ಕೇಳ್ತಾ ಇದ್ದೀರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಭಕ್ತಿಗೀತೆಯನ್ನ ಕೇಳಿದ್ರಲ್ಲ, ಪುರಂದರದಾಸರ ಪದ ಇದು, ಹಾಡಿದವರು ವಿದ್ಯಾಭೂಷಣ. ಸಾಮಾನ್ಯವಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಭಾವಗೀತೆಗಳನ್ನು ಹಾಡೋದು ಅಪರೂಪ. ಅದರಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅಂದಾಗ ನಮಗೆ ಮೊದಲು ಆಲಾಪ ಕೇಳುತ್ತೆ, ಅಥವಾ ಅವರ ಶಾಸ್ತ್ರೀಯ ಸಂಗೀತ, ಅವರ ರಾಗಗಳು, ಅವರ ಭಕ್ತಿಗೀತೆಗಳು, ಅವರ ದೇವರ ನಾಮಗಳು ಇವೆಲ್ಲವೂ ನಮ್ಮ ಕಿವಿಗೆ ಬರುತ್ತೆ. ಆದರೆ

ಶಾಸ್ತ್ರೀಯ ಸಂಗೀತ ಕಲಾವಿದ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿದ ವಿಜಯ ನರಸಿಂಹ ಅವರು ಬರೆದ ಗೀತೆಯನ್ನು ಕೇಳಿದಿರಿ. ಹಾಗೆ ನಮ್ಮ ಕರುನಾಡ ಹೆಮ್ಮೆ ಭಾರತ ರತ್ನ ಡಾಕ್ಟರ್ ಭೀಮಸೇನ ಜೋಶಿ ಅವರು ಅಪರೂಪದಲ್ಲಿ ಅಪರೂಪ ಅನ್ನುವ ಹಾಗೆ ಕೆಲವು ಭಾವಗೀತೆಗಳನ್ನು ಹಾಡಿದರೆ ಅವರು ಹಾಡಿರುವ ಒಂದು ಭಾವಗೀತೆಯನ್ನು ಈಗ ಆಲಿಸೋಣ. ಈ ಹಾಡು ಚಿತ್ರಗೀತೆ ಆಗಿ ಕೂಡ ಬಹಳ ಪ್ರಸಿದ್ಧ. ಇದು ಕುವೆಂಪು ಅವರ ರಚನೆ.

ಮಧುರ ಆಲಾಪ ಸಂಗೀತ ವೈವಿಧ್ಯ ಕಾರ್ಯಕ್ರಮದಲ್ಲಿ ವಿವಿಧ ಸಂಗೀತ ವೈವಿಧ್ಯವನ್ನು ಅಂದರೆ ವಿವಿಧ ಗೀತೆಗಳನ್ನು ನೀವು ಕೇಳ್ತೀರಿ. ಭಾವಗೀತೆ, ಚಿತ್ರಗೀತೆ, ಗಜಲ್ಗಳು, ಹಾಗೆ ಜನಪದ ಗೀತೆ, ರಂಗಗೀತೆ, ಎಲ್ಲ ರೀತಿಯ ಸಂಗೀತ ವೈವಿಧ್ಯವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಬುಧವಾರಗಳಂದು ರಾತ್ರಿ 8:02 ರಿಂದ 9:00 ಗಂಟೆವರೆಗೆ ಪ್ರಸಾರವಾಗುತ್ತೆ ಮಧುರ ಆಲಾಪ. ವಿದ್ಯಾಭೂಷಣ ಅವರು ಹಾಡಿದ ಒಂದು ದೇವರ ನಾಮ ಕೇಳಿದಿರಿ. ಆಮೇಲೆ ವಿಶೇಷವಾದ ಎರಡು ಭಾವಗೀತೆಗಳನ್ನು ಕೇಳಿದಿರಿ. ಹಾಡಿದವರು ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಮತ್ತು ಡಾಕ್ಟರ್ ಭೀಮಸೇನ ಜೋಶಿ. ಆಯಿತು, ಜನಪದ ಗೀತೆಗಳು ಅಂದಾಗ ನಮಗೆ ಹಳ್ಳಿಯ ಸೊಗಡು, ಜನಪದ ಗೀತೆಗಳ ವೈವಿಧ್ಯ, ಅದು ಗೀಗಿ ಪದ ಇರಬಹುದು ಅಥವಾ ಲಾವಣಿಗಳಿರಬಹುದು, ಮಂಟೇಸ್ವಾಮಿ ಪದ ಇರಬಹುದು, ಈ ಎಲ್ಲ ಪದಗಳಲ್ಲಿ ನಮಗೆ ವಿಶೇಷವಾದ ಮೂಲ ಗಾಯಕರ ಧ್ವನಿಗಳು ಸಾಮಾನ್ಯವಾಗಿ ಕೇಳುವಂಥದ್ದು. ಹಾಗೆ ಕಥೆಗಳು ನಮ್ಮ ಮನಸ್ಸಿಗೆ ಬರುವಂಥದ್ದು. ಜನಪದ ಗೀತೆ ಪ್ರಕಾರವನ್ನು ಸ್ವಲ್ಪ ವಾದ್ಯ ವಿಶೇಷಗಳ ಜೊತೆಗೆ ಪ್ರಚುರಪಡಿಸಿದವರು ಬಿ ಕೆ ಸುಮಿತ್ರ ಅವರು. ಜನಪದ ಗೀತೆಗಳ ಸೊಗಡನ್ನು ಕಳೆಯದೆಯೇ ಜನಪದ ಗೀತೆಗೆ ಒಂದು ವಿಶೇಷ ಸ್ಪರ್ಶವನ್ನು ಕೊಟ್ಟವರು ಬಿ ಕೆ ಸುಮಿತ್ರ ಮತ್ತು ತಂಡದವರು. ಅವರು ಹಾಡಿರುವ ಅನೇಕ ಗೀತೆಗಳು ಆಗ ಕ್ಯಾಸೆಟ್ಗಳಾಗಿದ್ದವು, ಹಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈಗಲೂ ಕೂಡ ಜನಪ್ರಿಯವಾಗಿದೆ. ಬಿ ಕೆ ಸುಮಿತ್ರ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು ಈಗ ಕೇಳೋಣ.

ಬೆಕ್ಕಿ ಸುಮಿತ್ರ ಅವರು ಶಿಷ್ಟ ಗಾಯಕಿ. ಅವರು ಜನಪದ ಗೀತೆಗಳನ್ನು ಒಂದಷ್ಟು ಪ್ರಚುರಪಡಿಸಿದ್ರು, ಮೂಲಧಾಟಿಗಳನ್ನು ಹಿಡಿದೇ ಗೀತೆಗಳನ್ನು ಪ್ರಚುರಪಡಿಸಿದ್ರು ಅನ್ನೋದು ಹೌದು. ಆದರೆ ಮೂಲ ಗಾಯಕರು ಹಾಡಿದಾಗ ಜನಪದ ಸಂಗೀತ ಹೇಗಿರುತ್ತೆ? ಮೂಲ ಗಾಯಕರು ಕಸ್ತೂರವ್ವ ಮತ್ತು ಸಂಗಡಿಗರು ಅವರ ತಂಡ ಗೀಗೆ ಪದಗಳನ್ನು ಹಾಡೋದರಲ್ಲಿ ಬಹಳ ಪ್ರಸಿದ್ಧ. ಕಸ್ತೂರವ್ವ ಮತ್ತು ಸಂಗಡಿಗರ ತಂಡದಿಂದ ಈಗ ಸ್ವಾತಂತ್ರ್ಯದ ಪದಗಳನ್ನು ಕೇಳೋಣ.

ಆಗಸ್ಟ್ 15 ಸ್ವಾತಂತ್ರ್ಯ ಬಂತು ಅಂತ ಶುರುವಾಗಿ ಎಲ್ಲಾ ನಾಯಕರ ಹೆಸರುಗಳು, ಹೋರಾಟ ಹೇಗಿತ್ತು, ರಾಷ್ಟ್ರಗೀತೆ ಹಾಡಿದ ಕ್ಷಣಗಳು, ಆಗ ಬಡವರು ಏನ್ ಮಾಡಿದ್ರು, ಅನಾಥರು ಏನ್ ಮಾಡಿದ್ರು, ಅನ್ನ ಸಂತರ್ಪಣೆ ಆದಾಗ ಹೇಗಿತ್ತು, ಏನಾಯ್ತು, ಹೀಗೆ ಕಥಾನಕದ ರೀತಿ ಗೀಗಿ ಪದದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟ ಭಾವ ಇದು ಜನಪದ ಗೀತೆ. ಗೀಗಿ ಪದಗಳನ್ನು ಹಾಡಿದವರು ಕಸ್ತೂರಬಾ ಮತ್ತು ಸಂಗಡಿಗರು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಮಧುರ ಆಲಾಪ. ಸಂಗೀತದ ವೈವಿಧ್ಯಗಳನ್ನು ಈ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಿ. ಪ್ರತಿ ಬುಧವಾರ ರಾತ್ರಿ 8:02 9:00 ಪ್ರಸಾರವಾಗುತ್ತೆ ಮಧುರ ಆಲಾಪ. ಭಾವಗೀತೆಗಳು, ಚಿತ್ರಗೀತೆಗಳು, ಗಜಲ್ಗಳು, ಹೀಗೆ ಸಂಗೀತ ವೈವಿಧ್ಯವನ್ನು ಈ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಗೀಗಿ ಪದ ಕೇಳಿದಿರಿ. ಇದು ಮೂಲ ಗೀಗಿ ಪದ, ಕಸ್ತೂರವ ಹಾಡಿದ್ದು. ಪೀಠಾಪುರಂ ನಾಗೇಶ್ವರರಾವ್ ಅವರು ಒಂದು ಗೀಗಿ ಪದವನ್ನು ಚಿತ್ರದಲ್ಲಿ ಹಾಡಿದ್ದಾರೆ. ಬಹಳ ಪ್ರಸಿದ್ಧ ಗೀತೆ ಇದು, ಜನಪದ ಶೈಲಿಯಲ್ಲಿ ಇದೆ. ಕೇಳೋಣ.

ಗೀಗಿ ಪದದ ಶೈಲಿಯಲ್ಲಿಯೇ ಚಿತ್ರಕ್ಕೆ ಅಳವಡಿಸಲಾಗಿದ್ದ ಮಹದೇವ್ ಬಣಕಾರ್ ಅವರ ರಚನೆ ಕೇಳಿದಿರಿ. ಈ ಗೀತೆಯನ್ನು ಪಾಪ ಪುಣ್ಯ ಚಿತ್ರದಿಂದ ಆರಿಸಿದ್ದು. ಸಂಗೀತ ನೀಡಿದವರು ಪದ್ಮಚರಣ್. ಜನಪದ ಗೀತೆಗಳ ಮೋಡಿ ಅಷ್ಟಿಷ್ಟಲ್ಲ, ಭಾವಗೀತೆಗಳಿಗೂ ಒಂದು ಜನಪದದ ಸ್ಪರ್ಶ ತಂದಿದ್ದು, ಚಿತ್ರಗೀತೆಗಳಲ್ಲೂ ಕೂಡ ಜನಪದದ ಸ್ಪರ್ಶ. ಹೀಗೆ ಹತ್ತು ಹಲವು ರೀತಿಯಲ್ಲಿ ಜನಪದ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಅದಕ್ಕಾಗಿಯೇ ಬಹುಶಃ ನಾವು ಅದನ್ನು ಜನಪದ ಅಂತ ಕರಿತೀವಿ. ಪದಗಳಲ್ಲಿ ಹೇಳಿದರೆ ಜನಪದ, ಅದು ಪದಗಳಾಗಿ ನಮ್ಮ ಕಿವಿಗೆ ಬಿದ್ದಿದ್ದು, ಇಲ್ಲ ಅಂದರೆ ಅದು ಭಾವನೆಗಳಾಗಿ ನಮ್ಮೊಳಗೆ ಉಳಿದುಕೊಂಡಿರುವಂಥದ್ದು. ಕನ್ನಡದ ಗಾಯಕರಲ್ಲಿ ಸಿ ಅಶ್ವಥ್ ಅವರು ಬಹಳ ಪ್ರಸಿದ್ಧರು. ಜನಪದ ಗೀತೆಗಳಿರಬಹುದು ಅಥವಾ ಶಿಶುನಾಳ ಶರೀಫರ ರಚನೆಗಳು, ಭಕ್ತಿ ರಚನೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು, ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತೀವಲ್ಲ ಹಾಗೆ ಎಲ್ಲ ಗೀತೆಗಳನ್ನು ಹಾಡಿದವರು ಹೆಸರಾಂತ ಸಂಗೀತ ಸಂಯೋಜಕರು ಅಶ್ವಥ್. ಅಂದರೆ ನಮಗೆ ಅವರು ವೇದಿಕೆಯಲ್ಲಿ ಕುಣಿತಾ ಇದ್ದ ಅಥವಾ ಅವರ ಧ್ವನಿಯಲ್ಲೇ ಬರುವ ಆ ಎಲ್ಲ ಭಾವದ ಅಂಶಗಳು ಕಿವಿಯಲ್ಲಿ ಮೊಳಗಿದ ಹಾಗೆ ಆಗತ್ತೆ. ಅಶ್ವಥ್ ಅವರು ಹಾಡಿರುವ ಒಂದು ಅಪರೂಪದ ಗೀತೆಯನ್ನು ಈಗ ಕೇಳೋಣ.

ಅಲೆವಾ ಆಟ ನೋಡಿರೋ ಇಂತಹ ಚಂದದ ಗೀತೆ ಇದು. ಈ ಗೀತೆಯನ್ನ ಶಂಖನಾದ ಚಿತ್ರದಲ್ಲಿ ಅಳವಡಿಸಲಾಗಿತ್ತು. ಎಂ ಎನ್ ವ್ಯಾಸರಾವ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿ ಹಾಡಿದವರು ಸಿ ಅಶ್ವಥ್. 1986 ತೆರೆ ಕಂಡ ಚಿತ್ರ ಶಂಖನಾದ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 8:45. ಮಧುರ ಆಲಾಪ ಸಂಗೀತ ವೈವಿಧ್ಯದಲ್ಲಿ ಈಗ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಒಂದು ಗಜಲ್.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮಿರ್ಜಾ ಗಾಲಿಬ್ ಅವರ ಗಜಲ್ ಕೇಳಿದಿರಿ. ಈಗ ವೃಂದಗಾನದಲ್ಲಿ ಒಂದು ಭಾವೈಕ್ಯ ಗೀತೆಯನ್ನು ಕೇಳೋಣ.

ಭಾವಗೀತೆಯನ್ನ ಕೇಳಿದಿರಿ. ಇದು ಸಮುದಾಯ ಗೀತೆ ಸಂಗೀತ ಪಾಠ ಅಂತ ನಮ್ಮ ನಿಲಯದಿಂದ ಪ್ರಸಾರವಾಗ್ತಾ ಇದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಣವಾದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹಾಡಿದವರು ಎಚ್ ಕೆ ನಾರಾಯಣ, ಶಾಂತಾ ಜಯತೀರ್ಥ ಮತ್ತು ಸಂಗಡಿಗರು. ಗೀತೆಯನ್ನು ಬರೆದವರು ಜಯ ಸುದರ್ಶನ. ಇಷ್ಟೆಲ್ಲ ಗೀತೆಗಳನ್ನು ಕೇಳಿದ್ವಿ, ಒಂದು ಜನಪ್ರಿಯ ಗೀತೆಯನ್ನು ಈಗ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶಂಕರ್ ಗುರು ಚಿತ್ರದ ಗೀತೆ.

ಮಾಡರ್ನ್ ಗರ್ಲ್ ಚಿತ್ರದಿಂದ ಅರಿಸಿದ ಗೀತೆ ಕೇಳಿದಿರಿ. ಸುಮನ್ ಕಲ್ಯಾಣ್ಪುರ್ ಅವರು ಮುಖೇಶ್ ಅವರೊಂದಿಗೆ ಈ ಗೀತೆಯನ್ನು ಹಾಡಿದ್ದು. ರವಿ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಬರೆದವರು ಗುಲ್ಶನ್ ಬಾವರ. ಇತ್ತೀಚೆಗೆ ನಮ್ಮನ್ನಗಲಿದ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಗೀತೆಗಳನ್ನು ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳುತ್ತಿದ್ದೀರಿ.

ಸುಮನ್ ಕಲ್ಯಾಣ್ಪುರ್ ಅವರು ಮೊಹಮ್ಮದ್ ರಫಿ ಅವರ ಜೊತೆ ಹಾಡಿದ ಗೀತೆ ಕೇಳಿದಿರಿ. ಚಾಂದ್ ಅವರು ಸೂರಜ್ ಚಿತ್ರದಿಂದ ಆರಿಸಿದ ಗೀತೆ ಇದು. ಶೈಲೇಂದ್ರ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸಲೀಲ್ ಚೌಧರಿ.

ಮಹಾರಾಣಿ ಪದ್ಮಿನಿ ಚಿತ್ರದ ಗೀತೆ ಕೇಳಿದಿರಿ. ಡಿಎನ್ ಮಧೋಕ್ ಅವರ ರಚನೆಗೆ ಸಂಗೀತ ನೀಡಿದವರು ಸರ್ದಾರ್ ಮಲಿಕ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಅನ್ಸು ಔರ್ ಮಸ್ಕಾನ್ ಚಿತ್ರದಿಂದ ಆರಿಸಿದ್ದು ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿತ್ತು. ಖಮರ್ ಜಲಾಲ್ ಬೇಡಿ ಅವರ ರಚನೆಗೆ ಸಂಗೀತ ನೀಡಿದವರು ಕಲ್ಯಾಣ್ಜಿ ಆನಂದ್ಜಿ.

ದಿಲ್ ಭೀ ತೇರಾ ಹಮ್ ಭೀ ತೇರಿ ಚಿತ್ರದ ಗೀತೆಯಿಂದ ಆರಿಸಿದ ಗೀತೆ ಕೇಳಿದಿರಿ. ಚಿತ್ರದಿಂದ ಆರಿಸಿದ ಗೀತೆ, ಸುಮನ್ ಕಲ್ಯಾಣ್ಪುರ್ ಅವರು ಕಮಲ್ ಬ್ಯಾರೋಟ್ ಅವರ ಜೊತೆ ಹಾಡಿದ ಗೀತೆ ಇದು. ಶಕೀಲ್ ನಮಾನಿ ಅವರ ರಚನೆಗೆ ಸಂಗೀತ ನೀಡಿದವರು ಕಲ್ಯಾಣ್ಜಿ ಆನಂದ್ಜಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಕೆಲವು ಹಾಡುಗಳನ್ನು ಆಲಿಸುತ್ತಿದ್ದೀರಿ.

ಏಪ್ರಿಲ್ ಫೂಲ್ ಚಿತ್ರದ ಗೀತೆ ಕೇಳಿದಿರಿ. ರಫಿ ಅವರೊಂದಿಗೆ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿದ ಗೀತೆ. ಹಸರತ್ ಜೈಪುರಿ ಅವರ ರಚನೆಗೆ ಸಂಗೀತ ನೀಡಿದವರು ಶಂಕರ್ ಜೈಕಿಶನ್.

ಶಾಗೂನ್ ಚಿತ್ರದ ಗೀತೆ ಕೇಳಿದಿರಿ. ಸಾಹಿರ್ ಲುಧಿಯಾನ್ವಿ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಖಯಾಮ್. ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರು ಇತರ ಗಾಯಕರ ಜೊತೆ ಹಾಡಿದ ಗೀತೆಗಳನ್ನು ಆಲಿಸಿದಿರಿ. ಸಮಯ 10:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ದೇಶದಾದ್ಯಂತದ 42 ಅತ್ಯುತ್ತಮ ಗ್ರಾಮ ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಮಾಡಲಾಯಿತು. ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗ

ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಅತೀಕ್ ಎಲ್ಕೆ ಅವರನ್ನು ರಾಜ್ಯ ಸರ್ಕಾರ ನೇಮಿಸಿ ಆದೇಶ ಹೊರಡಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ನ 6 ಎಂಎ ಮತ್ತು 4 ಪಿಜಿ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಎಲ್ಲಾ ಕೋರ್ಸ್ಗಳ ಪ್ರವೇಶಾತಿಯನ್ನು ಇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕವೇ ಮಾಡಲಾಗುತ್ತಿದೆ. ಭಾನುವಾರದವರೆಗೆ www.iimc.admissions.nic.in ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದಂತಹ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರಿ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20, 21-15 ಅಂತರದಲ್ಲಿ ಸೋಲಿಸುವ ಮೂಲಕ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:03. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಪ್ರೀತಿ ಎಂದರೆ ಹೀಗೇನಾ? ಯುವ ಸಾಮ್ರಾಟ್ ಚಿತ್ರದ ಗೀತೆ ಕೇಳಿದಿರಿ, ಸುಪ್ರಿಯಾ ಲೋಹಿತ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಗಳಲ್ಲಿ.

ವಿಜಯ್ ಪ್ರಕಾಶ್ ಅವರೊಂದಿಗೆ ಚಿತ್ರ ಅವರು ಹಾಡಿದ ಗೀತೆ ಕೇಳಿದಿರಿ. ವಿನಾಯಕ ಗೆಳೆಯರ ಬಳಗ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಪ್ರೀತಿ ಅಂದರೇನು? ಸ್ಪಂದಿಸು, ಬಂಧಿಸು, ಬಿಡುವು ಮಾಡಿಕೋ, ಹಿಡಿದಿಟ್ಟಿದ್ದನ್ನು ಹಂಚಿಕೋ.

ನಕುಲ್ ಅಭಿಯಂಕರ್ ಅವರ ಧ್ವನಿಯಲ್ಲಿ ಲಕ್ಷ್ಮೀ ದಿನೇಶ್ ಅವರು ಬರೆದ ಗೀತೆ ಕೇಳಿದಿರಿ. ಎಸ್ ಪ್ರದೀಪ್ ವರ್ಮಾ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ವಿಷ್ಣು ಸರ್ಕಲ್ ಚಿತ್ರದಿಂದ ಆರಿಸಲಾಗಿತ್ತು.

ತಾಳಿ ಕಟ್ಟುವ ಶುಭ ವೇಳೆ ಚಿತ್ರದ ಗೀತೆ ಕೇಳಿದರೆ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ನಿನ್ನಿಂದಲೇ ನಿನ್ನಿಂದಲೇ ಮಿಲನ ಚಿತ್ರದು. ಹಾಡಿದವರು ಸೋನು ನಿಗಮ್. ಪ್ರೀತಿ ಅಂದರೇನು? ಪ್ರೀತಿ ಕನಸಿನ ಮಳಿಗೆ ಗಮನ ನೀಡು, ನಿನ್ನಿಂದಲೇ ಕನಸು ಶುರುವಾಗಿದೆ. ಸಮಯ 10:30 ಕೇಳ್ತಾ ಇದ್ದೀರಿ ಪ್ರೇಮ ನಿನಾದ ಪ್ರಣಯ ಗೀತೆಗಳು.

ವಿಜಯ್ ಯೇಸುದಾಸ್ ಹಾಗೂ ಮಂಗಳಾ ಅವರು ಹಾಡಿದ ಶುಭಂ ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ವಿಶ್ವಾಮಿತ್ರ ಚಿತ್ರದ್ದು, ಒಲವಿನ ಗೆಳೆಯನ ಹಾಡಿದವರು ಚಿತ್ರಾ.

3:30 ಚಿತ್ರದಿಂದ ಆರಿಸಿದ ಗೀತೆ ಕೇಳಿದಿರಿ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಪದವಿರದ ಹಾಡಿನ ಸಿಹಿ ನೋವು ಪ್ರೀತಿ, ಪ್ರೀತಿ ಕನಸಿನ ಮಳಿಗೆ.

ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಅವರು ಹಾಡಿದ ಸಿಂಧೂರ ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆ ಕುರುಕ್ಷೇತ್ರ ಚಿತ್ರದ ಶ್ರೇಯಾ ಘೋಷಲ್ ಹಾಗೂ ಸಂತೋಷ್ ವೆಂಕಿ ಹಾಡಿದ್ದಾರೆ.

0: ಪ್ರೇಮ ನಿನಾದ ಹಾಗೆ ಮನಸ್ಸಿನಲ್ಲಿ ಮುಂದುವರಿಯಲಿ. ಈಗ ಒಲವಿನ ಮೆರವಣಿಗೆ ಹಾಗೆಯೇ ಸಾಗಲಿ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಮಾಡಲಾಯಿತು. ಈ ಪೈಕಿ ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಂಬಲ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷ ರಬಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಐಎಎಸ್ ಅಧಿಕಾರಿ ತುಷಾರ್ ಗಿರಿನಾಥ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99% ಅಂತಿಮಗೊಂಡಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮನ್ರೇಗಾ ಯೋಜನೆಯ ಸಾಮಗ್ರಿ ವೆಚ್ಚವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೇಂದ್ರ ಸರ್ಕಾರ 15,39,00,000 ರೂಪಾಯಿಗಳ ಅನುದಾನವನ್ನು ಜೂನ್ 1 ಬಿಡುಗಡೆ ಮಾಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 304 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 74,346 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 78 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,406 ಅಂಕಗಳಷ್ಟು ದಾಖಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು, 11:02 ಕಲಾಭಾರತಿ, 11:30 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ 12:05, 1:20 ನಮ್ಮ ನಾಡು ಫೋನಿನ್ ಕರೆ ಆಧಾರಿತ ಕಾರ್ಯಕ್ರಮ, ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು, 2:40, 2:15 ಸ್ಪಂದನ ನಮ್ಮ ನಿಮ್ಮ ಮಾತು, 4:00 ಪರಿಮಳ ಮುಕ್ತ ಮಾತುಕತೆ, 5:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಸೇಫ್ ಡ್ರೈವ್ ಗಾನ ಭಜನ, 6:02 ಆಕಾಶ ಬುಟ್ಟಿ ಕಗ್ಗದ ಸಿರಿ, 7:07 7:22 8:02 ನಮ್ಮ ಆಯ್ಕೆ, 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ಬಾಳಿನ ಕೊಳಲುಲಿ ಕೇಳುವವರೆಗೂ ಕೇಳಲು ಕಿವಿಯಿಲ್ಲ, ಬೆಳದಿಂಗಳು ಬಿಸಿಲಾಡಿದರೇನು ನಾಲಿಗೆ ಸವಿಯಿಲ್ಲ, ಜಗವು ಕಲ್ಲಿಗೂ ಕಡೆಗಾಗಿರುವುದು ಜೀವವು ಕವಿಯಲ್ಲ. ದರಬೇಂದ್ರೆ ಅವರ ಕವನದ ಸಾಲುಗಳು ಇವು.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಗಿಯಿತು. ಈಗ ಸಮಯ 11:05:20. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ ನಿಮಗೆಲ್ಲ. ನಿಮ್ಮದೇ ಧ್ವನಿ ಬಿಕಿ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.